0: ವಂದೇ ಮಾತರಂ.
1: ವಂದೇ ಮಾತರಂ ಸುಜಲ ಸುಫಲ ಮಲಯಜ ಶೀತಲ

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ ವೈಶಾಖ ಮಾಸದ 23ನೇ ದಿನ 1947ನೇ ಶಕವರ್ಷ, ಅಂದರೆ 2026ನೇ ಇಸವಿ ಮೇ ತಿಂಗಳ 13ನೇ ತಾರೀಕು ಬುಧವಾರ. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:58:45. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ಆತ್ಮೀಯ ಕೇಳುಗರೆಲ್ಲರಿಗೂ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ 16ನೇ ಪಿಂಚಣಿ ಅದಾಲತ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ಧಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ತಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ದೇಶದೆಲ್ಲೆಡೆ ಚೆಕ್ ಬೌನ್ಸ್ ಪ್ರಕರಣಗಳು ಹೆಚ್ಚಿರುವುದರಿಂದ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜುಲೈ 17 ಮತ್ತು ನವೆಂಬರ್ 21ರಂದು ವಿಶೇಷ ಲೋಕ ಅದಾಲತ್ ಆಯೋಜಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13,357 ಚೆಕ್ ಬೌನ್ಸ್ ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇವೆ ಎಂದು ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಬಸವರಾಜ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಮೈ ಭಾರತ್ ಸಹಯೋಗದೊಂದಿಗೆ 3 ರಾಷ್ಟ್ರವ್ಯಾಪಿ ಭಾಗವಹಿಸುವಿಕೆಯ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಆಸಕ್ತರು ಕಾಮನ್ವೆಲ್ತ್ ಕ್ರೀಡಾಕೂಟ 2030ರ ರಸಪ್ರಶ್ನೆಯಲ್ಲಿ ಭಾಗವಹಿಸಬಹುದು. ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬುಟ್ರು ಕ್ರೀಡಾಂಗಣದಲ್ಲಿ ನಡೆದ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಆರಂಭಿಕ ಪಂದ್ಯದಲ್ಲಿ ಇಂಡೋನೇಷ್ಯಾದ

ಪುತ್ರ ಎರ್ವಿಯಾನ್ಸಿಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 6:03 ಇನ್ನೀಗ ಈ ದಿನ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯಲ್ಲಿ

ಈ ಕಾರ್ಯಕ್ರಮ ವಿವರಣೆಯ ನಂತರ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ, ಆನಂತರ 7:15 ಕೇಳಿ ಶುಭೋದಯ ಕರ್ನಾಟಕ, ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಸುಮಧುರವಾದಂತಹ ಚಿತ್ರಗೀತೆಗಳು, 11:02 ಚಿತ್ರಗೀತೆಗಳನ್ನು ನೀವು ಆಲಿಸಬಹುದು. ಕಲಾಭಾರತಿ ಕಾರ್ಯಕ್ರಮ ಮೂಡಿಬರುವಂತಹ ಸಮಯ 11:30. ನಿಮ್ಮದೇ ಕೋರಿಕೆಯ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ 12:05. 1:02 ಕನ್ನಡ ಚಿತ್ರಗೀತೆಗಳು, ಆನಂತರ 1:20 ಗೇಮ್ ಶೋನಲ್ಲಿ ಬುಧವಾರದ ವಿಶೇಷ ಪದಬಂಧ ಕಾರ್ಯಕ್ರಮ ಮೂಡಿಬರುತ್ತೆ. ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ ಮೂಡಿಬರುವಂತಹ ಸಮಯ 2:15. ಒಂದೇ ಚಿತ್ರದ ಗೀತೆಗಳು ಚಿತ್ರತಾಣ ಕಾರ್ಯಕ್ರಮದಲ್ಲಿ 2:40 ನೀವು ಆಲಿಸಬಹುದು. ಇನ್ನು 3:00 ಹಿಂದಿಯಲ್ಲಿ ಕಾರ್ಯಕ್ರಮಗಳು, ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಮೂಡಿಬರುತ್ತೆ. 4:00 ಕೇಳಿ ಪರಿಮಳ, ಸಂಜೆಯ ಪ್ರಸಾರದಲ್ಲಿ 5:02 ಕಾರ್ಯಕ್ರಮ ವಿವರಣೆ ಮೂಡಿಬರುತ್ತೆ. ಐದು ಗಂಟೆ 5 ನಿಮಿಷಕ್ಕೆ ಸೇಫ್ ಸೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಆನಂತರ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಸೇಫ್ ಸೈವ್ ಗಾನಾ ಬಜಾನಾ ಕಾರ್ಯಕ್ರಮ, 6:55 ಈ ಬೆಳಗ್ಗೆ ಪ್ರಸಾರವಾದಂತಹ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮರುಪ್ರಸಾರದಲ್ಲಿ ನೀವು ಆಲಿಸಬಹುದು. ಇನ್ನು 7:02 ಸೇಫ್ ಡ್ರೈವ್ ಗಾನಾ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು, 7:07 ಆಕಾಶ ಬುಟ್ಟಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಆಶಾ. 7:22 ಕೇಳಿ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಎರಡೂ ಕಾರ್ಯಕ್ರಮಗಳು ಆಕಾಶವಾಣಿಗೆ 90ರ ವಿಶೇಷ ಕಾರ್ಯಕ್ರಮಗಳು. 7:45 ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಕೇಳಿ ಮಧುರ ಆಲಾಪ.

ರಾತ್ರಿ 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನೀನಾದ. ಈ ಎಲ್ಲ ಕಾರ್ಯಕ್ರಮಗಳು ಈ ದಿನ ನಿಮಗಾಗಿ

ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾರೆ ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಕಾರ್ಯಕ್ರಮ ವಿವರಣೆ ಕೇಳಿದಿರಿ.

0: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
1: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದ ಉಪಾಸನೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ. ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಈ ಭಕ್ತಿಗೀತೆಯ ರಚನಾಕಾರರು ಆರ್ ಎನ್ ಜೈಗೋಪಾಲ್.

ವಿದ್ಯಾಭೂಷಣರ ಧ್ವನಿಯಲ್ಲಿ ಈ ಒಂದು ಭಕ್ತಿಗೀತೆಯನ್ನ ನೀವು ಕೇಳಿದ್ರಿ, ಆಲಿಸ್ತಾ ಇದ್ದೀರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಸಮಯ ಆಗಿದೆ 6:17:35.

ನಾದೋಪಾಸನೆ ಕಾರ್ಯಕ್ರಮ ಕೇಳಿಸ್ತಾ ಇದ್ದೀರಿ. ಮುಂಜಾನೆಯ ಈ ಒಂದು ಸಮಯದಲ್ಲಿ ಪುರಂದರದಾಸರ ಕೀರ್ತನೆ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬರುತ್ತೆ.

ಶಾಂತಾಜಿಯ ತೀರ್ಥ ಅವರ ಧ್ವನಿಯಲ್ಲಿ ಅಲ್ಲಮ್ಮ ಪ್ರಭುಗಳ ವಚನವನ್ನು ನೀವು ಆಲಿಸಿದ್ರಿ. 6:26:46 ಸಮಯ ಇದು. ಕೇಳ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಇನ್ನು ಮುಂದೆ ಕೇಳಿ ಶಿಶುನಾಳ ಶರೀಫರ ರಚನೆ, ಶಿವಾನಂದ ಪಾಟೀಲ್ ಅವರ ಧ್ವನಿಯಲ್ಲಿ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ.

ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90 ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ನಾದೋಪಾಸನೆ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ. ಸಮಯ ಆಗಿದೆ 6:33:06. ನಾದೋಪಾಸನೆಯ ಈ ಭಾಗದಲ್ಲಿ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು, ಹಾಗೆ ಈ ದಿನ ಅಪರ ಏಕಾದಶಿ, ಈ ಕುರಿತಾಗಿ ಮಾಹಿತಿಯನ್ನು ಪಡೀತಾ ಸಾಗೋಣ. ಕೇಳ್ತಾ ಇರಿ ನಮ್ಮೊಂದಿಗಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಕೇಳ್ತಾ ಇದ್ದೀರಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಈ ದಿನವನ್ನ ಭಕ್ತಿ ಶ್ರದ್ಧೆಗಳಿಂದ ಅಪರ ಏಕಾದಶಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತಾರೆ. ಉಪವಾಸವನ್ನ ಮಾಡೋದು ಈ ಒಂದು ದಿನದ ವೈಶಿಷ್ಟ್ಯ. ಹಾಗೆಯೇ ಉಪವಾಸ ಮಾಡೋದು ನಮ್ಮ ಕರ್ಮಗಳನ್ನು ಪಾಪಗಳನ್ನು ನಿವಾರಿಸುತ್ತೆ, ಹಾಗೆ ನಮಗೆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಡುತ್ತೆ ಅಂತ ನಂಬಿಕೆ ಇದೆ. ಈ ದಿನ ಉಪವಾಸ ಮಾಡೋದ್ರಿಂದ ಮೂರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಒಂದು ಪುಣ್ಯ ಲಭಿಸುತ್ತಂತೆ. ಹಾಗೆಯೇ ಅಪರ ಅಂತ ಹೇಳಿದ್ರೆ ಅಪರಿಮಿತ ಅನ್ನುವಂತಹ ಅರ್ಥ ಕೊಡುವಂಥದ್ದು ಅಪರಿಮಿತ. ಹಾಗಾಗಿಯೇ ಈ ದಿನ ಯಾರೆಲ್ಲ ಉಪವಾಸ ಮಾಡ್ತಾರೋ ಅವರಿಗೆ ಭಗವಂತ ಅಪರಿಮಿತ ಸಂಪತ್ತನ್ನು ಪುಣ್ಯವನ್ನು ಪ್ರಸಾದಿಸ್ತಾನೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಹಾಗಾಗಿಯೇ ಈ ದಿನಕ್ಕೆ ಅಪರ ಏಕಾದಶಿ ಅಂತ ಹೇಳಿ ಕರೀತಾರೆ. ಈ ಏಕಾದಶಿಯನ್ನು ಅರ್ಥೈಸಿಕೊಂಡು ಅದನ್ನು ಅನುಕರಣೆ ಮಾಡುವಂಥವರಿಗೆ ಅಪರಿಮಿತ ಪುಣ್ಯ ಪ್ರದಾನ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಈ ಅಪರ ಏಕಾದಶಿಯ ಮಹತ್ವವನ್ನು ಬ್ರಹ್ಮಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ವಿವರವಾಗಿ ನೀಡಲಾಗಿದೆಯಂತೆ. ದೇಶಾದ್ಯಂತ ಹಲವಾರು ಹೆಸರುಗಳಲ್ಲಿ ಈ ಒಂದು ದಿನವನ್ನು ಭಕ್ತಾದಿಗಳು ತುಂಬ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಹರಿಯಾಣ ರಾಜ್ಯಗಳಲ್ಲಿ ಈ ಅಪರ ಏಕಾದಶಿಯನ್ನು ಭದ್ರಕಾಳಿ ಏಕಾದಶಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಹಾಗೆ ಈ ದಿನದಂದು ಭದ್ರಕಾಳಿ ದೇವಿಯನ್ನು ಪೂಜೆ ಮಾಡ್ತಾರಂತೆ. ಒರಿಸ್ಸಾದಲ್ಲಿ ಇದನ್ನು ಜಲಕ್ರೀಡ ಏಕಾದಶಿ ಅಂತ ಹೇಳಿ ಕರೀತಾರೆ. ಇದನ್ನು ಜಗನ್ನಾಥನ ಗೌರವಾರ್ಥವಾಗಿ ಆಚರಣೆಯನ್ನು ಮಾಡ್ತಾರೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇದು.

ಅಪರ ಏಕಾದಶಿಯ ಮಹತ್ವದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಇನ್ನು ಒಂದು ಅಪರ ಏಕಾದಶಿ ಏನಿದೆ, ಈ ವ್ರತದ ಕಥೆ ಹೀಗಿದೆ. ಸಾವಿರಾರು ವರ್ಷಗಳ ಹಿಂದೆ ಮಹಿಧ್ವಜ ಅನ್ನುವಂತಹ ದಯಾಳುವಾದಂತಹ ಉದಾರಿಯಾದಂತಹ ರಾಜ ಇರ್ತಾನಂತೆ. ಅವನಿಗೆ ಕ್ರೂರನಾದಂತಹ ಬ್ರಜ್ಧ್ವಜ ಅನ್ನುವಂತಹ ಒಬ್ಬ ಸಹೋದರ ಇರ್ತಾನೆ, ಕಿರಿಯ ಸಹೋದರ ಇರ್ತಾನೆ. ಆದರೆ ಅಸೂಯೆಯಿಂದ ಹಾಗೆ ರಾಜ್ಯದಾಸೆಯಿಂದ ತನ್ನ ಅಣ್ಣನನ್ನು ಅವನು ಕೊಲ್ತಾನೆ. ನಂತರ ಕೊಂದು ಅವನ ದೇಹವನ್ನು ಕಾಡಿನಲ್ಲಿ ಅರಳಿ ಮರದ ಬುಡದಲ್ಲಿ ಹೂತಿಟ್ಬಿಡ್ತಾನೆ. ಆದರೆ ಈ ಒಂದು ಅಕಾಲಿಕ ಮರಣದಿಂದ ರಾಜ ಪ್ರೇತದ ರೂಪವನ್ನು ಪಡ್ಕೊಳ್ತಾನೆ. ಹಾಗೆ ಅರಳಿ ಮರದ ಬಳಿ ಗದ್ದಲವನ್ನು ಮಾಡ್ತಾ ಇರ್ತಾನೆ. ಹಾಗೆ ಒಂದು ದಿನ ಆ ಕಾಡಿನ ಬಳಿ ಹಾದು ಹೋಗ್ತಾ ಇದ್ದಂತಹ ಧೌಮ್ಯ ಮಹರ್ಷಿಗಳಿಗೆ ಈ ಒಂದು ಗದ್ದಲ ಕೇಳಿಸತ್ತೆ. ಆ ಪ್ರೇತಾತ್ಮವನ್ನು ಕರೆದು ಅವನಿಗೆ ಯಾಕೆ ಈ ರೂಪ ಬಂತು ಅಂತ ಹೇಳಿ ಅವರು ಕೇಳ್ತಾರೆ. ರಾಜ ಹೇಳೋದಕ್ಕೆ ನಿರಾಕರಿಸ್ತಾನೆ, ಅಂದರೆ ರಾಜನ ಪ್ರೇತ ಹೇಳೋದಕ್ಕೆ ನಿರಾಕರಿಸುತ್ತೆ. ಆದರೆ ತಮ್ಮ ತಪೋಬಲದಿಂದ ಅವರು ಎಲ್ಲವನ್ನ ಸಹ ತಿಳ್ಕೊಳ್ತಾರೆ. ಆನಂತರ ಅವನು ನನ್ನ ಒಂದು ಈ ಪಾಪಕ್ಕೆ ಪರಿಹಾರ ಏನು, ಯಾವಾಗ ನನಗೆ ಈ ಪ್ರೇತದಿಂದ ಅಂದರೆ ಈ ಪ್ರೇತ ರೂಪದಿಂದ ಮುಕ್ತಿ ದೊರೆಯುತ್ತೆ ಅಂತ ಹೇಳಿ ಕೇಳ್ತಾನೆ. ಆಗ ಧೌಮ್ಯ ಮಹರ್ಷಿಗಳು ಹೇಳ್ತಾರೆ, ಅಪರ ಏಕಾದಶಿಯನ್ನು ನೀನು ಆಚರಣೆ ಮಾಡು, ಇದರಿಂದ ನಿನ್ನ ಪಾಪಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ರಾಜ ಮಾಡ್ತಾನೆ. ಆನಂತರ ಅವನ ಆ ಒಂದು ಪ್ರೇತ ರೂಪ ಹೋಗಿ ಅವನಿಗೆ ಸದ್ಗತಿ ಲಭಿಸುತ್ತೆ. ಹಾಗಾಗಿನೇ ಏಕಾದಶಿಯ ಸಮಯದಲ್ಲಿ ಅವನು ಮಾಡಿದಂತಹ ಉಪವಾಸ ಅವನ ಎಲ್ಲ ಕರ್ಮಗಳನ್ನು ನಿವಾರಿಸುತ್ತೆ, ಅವನಿಗೆ ಸ್ವರ್ಗದಲ್ಲಿ ಸ್ಥಾನವನ್ನು ದೊರಕಿಸಿಕೊಡುತ್ತೆ. ಹಾಗಾಗಿನೇ ಈ ದಿನ ಮಾಡುವಂತಹ ಉಪವಾಸ ಅತಿ ಶ್ರೇಷ್ಠವಾದದ್ದು ಅನ್ನುವಂತಹ ನಂಬಿಕೆ ಇದೆ.

ಈ ದಿನ ಅಪರ ಏಕಾದಶಿ. ಈ ಏಕಾದಶಿಯ ಮಹತ್ವದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಏಕಾದಶಿಯ ಉಪವಾಸ ಅಂತ ಹೇಳಿದ್ರೆ ಭಗವಂತನಿಂದ ನಮ್ಮನ್ನು ದೂರ ಇಡುವಂತಹ ಎಲ್ಲ ಕ್ರಿಯೆಗಳು, ಅಂದರೆ ಅತಿಯಾದ ನಿದ್ರೆ, ಅತಿಯಾದ ಆಹಾರ ಸೇವನೆ, ಎಲ್ಲವುಗಳಿಂದ ಆ ದಿನ ಮುಕ್ತರಾಗಿ ಭಗವಂತನ ಸಮೀಪ ವಾಸ ಮಾಡೋದು ಅಂತ ಹೇಳಿ ಅರ್ಥವನ್ನು ಕೊಡುವಂಥದ್ದು. ಹಾಗೆಯೇ ಏಕಾದಶಿಯ ಉಪವಾಸ ಅನ್ನೋದು ಕೇವಲ ಆಹಾರ ಸೇವನೆಯ ನಿಯಂತ್ರಣ ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಮನಸ್ಸನ್ನು ಎಲ್ಲ ನಕಾರಾತ್ಮಕ ಆಲೋಚನೆಗಳಿಂದ ನಾವು ಮುಕ್ತವಾಗಿ ಇಡಬೇಕು. ಆಗಷ್ಟೇ ನಾವು ಮಾಡಿದಂತಹ ಒಂದು ಉಪವಾಸ ಏನಿದೆ ಅದು ಫಲಪ್ರದ ಆಗೋದು. ಏಕಾದಶಿಯ ಉಪವಾಸ ವ್ರತವನ್ನು ಆಚರಣೆ ಮಾಡೋರು ಸುಳ್ಳನ್ನು ಹೇಳಬಾರ್ದು, ಹಾಗೆ ಈ ದಿನ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನ್ನು ಕೂಡ ಆಡಬಾರ್ದು. ಆ ದಿನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ದೇವರ ಬಗ್ಗೆ ನಮ್ಮ ಆಲೋಚನೆಗಳು ಇರಬೇಕು. ಆಗ ಈ ಒಂದು ಆಚರಣೆ ಏನಿದೆ ಅದು ಶುಭವಾಗತ್ತೆ, ನಮಗೆ ಫಲವನ್ನು ನೀಡುತ್ತೆ.

ಇದರೊಂದಿಗೆ ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನ ಎಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಈ ದಿನ ನಿಮ್ಮೆಲ್ಲ ಕಾರ್ಯಕ್ರಮಗಳು ಶುಭದಿಂದ ಜರುಗಲಿ, ಈ ದಿನ ಖುಷಿ ಖುಷಿಯಾಗಿ ನಿಮಗೆ ಇರಲಿ ಅನ್ನುವಂತಹ ಹಾರೈಕೆ ವಿವಿಧ ಭಾರತೀಯದು. ಸಮಯ 7:07. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆ ಹಚ್ಚಿ ರದ್ದುಗೊಳಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರ ಇರುವ ಎಲ್ಲ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 15ರಿಂದ 17 ವರ್ಷದ ಒಟ್ಟು 62,246 ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ಗೆ ಬಾಕಿ ಇದ್ದು, ಜಿಲ್ಲೆಯ ಎಲ್ಲ ಆಧಾರ್ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ 30ರವರೆಗೆ ಬಯೋಮೆಟ್ರಿಕ್ಗೆ ಉಚಿತವಾಗಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಎಸ್ ಎಂ ಮಂಗಳ ತಿಳಿಸಿದ್ದಾರೆ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರನ್ನು ಯುರೋಪಿಯನ್ ಟಿ20 ಪ್ರೀಮಿಯರ್ ಲೀಗ್ನ ಫ್ರಾಂಚೈಸಿ ಡಬ್ಲಿನ್ ಗಾರ್ಡಿಯನ್ಸ್ನ ಮಾಲೀಕರಾಗಿ ಘೋಷಿಸಲಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 82 ರನ್ಗಳಿಂದ ಜಯಗಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮೂರು ಕಾಲೇಜಿನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್.ಬಿ.ಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನೀವು ತಯಾರಿಸಿ

ಬಳಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನ ಭಾರತ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಇದೇ 20ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಜನರಿಗೆ ನೀಡಿದ್ದ ಭರವಸೆ ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಭಾರತದ ಮಹಿಳೆಯರಲ್ಲಿ ಹೆಚ್ಚಾಗಿ ವರದಿಯಾಗುತ್ತಿರುವ ಸರ್ವೈಕಲ್ ಕ್ಯಾನ್ಸರ್ ತಡೆಯುವ ನಿಟ್ಟಿನಲ್ಲಿ ಎಚ್ಪಿವಿ ಲಸಿಕಾ ಅಭಿಯಾನವನ್ನು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೆಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಹೆಣ್ಣು ಮಕ್ಕಳು ಪ್ರೌಢಾವಸ್ಥೆಗೆ ಬಂದಾಗಲೇ ಲಸಿಕೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ಅಭಿಯಾನಕ್ಕೆ ಕಲಬುರಗಿಯಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಇದುವರೆಗೆ ಜಿಲ್ಲೆಯಾದ್ಯಂತ ಮಾರ್ಚ್ನಿಂದ ಈವರೆಗೆ 20,511 ಹೆಣ್ಣು ಮಕ್ಕಳಿಗೆ ಲಸಿಕೆ ಹಾಕಲಾಗಿದ್ದು, ಶೇಕಡ 68.5% ಸಾಧನೆಯೊಂದಿಗೆ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಮಹಿಳೆಯರನ್ನು ಕಾಡುತ್ತಿರುವ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಎಚ್ಪಿವಿ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು, ಸಮಾಜದಲ್ಲಿ ಈ ಕುರಿತು ಜಾಗೃತಿ ಮೂಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಯೋಜಿಸಿದ್ದ ಎಚ್ಪಿವಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪ್ರಸ್ತುತ ಶೇಕಡ 51% ಲಸಿಕಾ ನೀಡಿಕೆಯಲ್ಲಿ ಪ್ರಗತಿಯಾಗಿದ್ದು, ರಾಜ್ಯ ಮಟ್ಟದಲ್ಲಿ 6ನೇ ಸ್ಥಾನದಲ್ಲಿದೆ. ಉಳಿದ ಶೇಕಡ 49% ಗುರಿ ತಲುಪಲು ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ ಶ್ರಮಿಸಬೇಕು ಎಂದು ಸಿಇಒ ಸೂಚನೆ ನೀಡಿದರು. ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಜನಾಂಗಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದೆ. ಎಸ್ಸಿ ಎಸ್ಟಿ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಂವಿಧಾನ ಪೀಠ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ. ಅದನ್ನು ತೆಲಂಗಾಣ, ಹರಿಯಾಣ ಸೇರಿದಂತೆ ಅನೇಕ ರಾಜ್ಯಗಳು ಜಾರಿ ಮಾಡಿವೆ ಎಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿಯನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿರುವ ನ್ನು ಖಂಡಿಸಿ ಬಿಜೆಪಿ ವತಿಯಿಂದ ರಾಜ್ಯದ ಜನತೆಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಧಾರವಾಡ ಜಿಲ್ಲೆ ಕಲಘಟಗಿ ಪಟ್ಟಣ ಪಂಚಾಯತ್ನ 17 ವಾರ್ಡ್ಗಳಿಗೆ ದಿನದ 24 ಗಂಟೆ ಕುಡಿಯುವ ನೀರು ಸರಬರಾಜು ಮಾಡುವ ನಿರಂತರ ಕುಡಿಯುವ ನೀರು ಯೋಜನೆ ಬರುವ ಜೂನ್ 15ರಿಂದ ಆರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, 2024ರ ಮೇನಲ್ಲಿ ಆರಂಭಗೊಂಡಿದ್ದ ಯೋಜನೆ 2026 ಏಪ್ರಿಲ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಬೇಕಿತ್ತು. ತಾಂತ್ರಿಕ ಕಾರಣಗಳಿಂದಾಗಿ ಅದು ಮುಂದೂಡಲ್ಪಟ್ಟಿತು. 35.38 ಕೋಟಿ ಮೊತ್ತದ ಈ ನಿರಂತರ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಜೂನ್ 15ಕ್ಕೆ ಆರಂಭಗೊಳ್ಳಲಿದೆ ಎಂದರು. ಉಳಿದಂತೆ ಅಣ್ಣಿಗೇರಿ, ನವಲಗುಂದ, ಕುಂದಗೋಳ ಪಟ್ಟಣಗಳಲ್ಲಿಯೂ ಆದಷ್ಟು ಶೀಘ್ರ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಅಲ್ಲಿನ ಜನರಿಗೆ ದಿನದ 24 ಗಂಟೆ ನಿರಂತರ ಕುಡಿಯುವ ನೀರು ಲಭಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿದಿದೆ. 519.60 meters ಎತ್ತರದ ಜಲಾಶಯದಲ್ಲಿ 123.08 ಟಿಎಂಸಿ ನೀರನ್ನು ಸಂಗ್ರಹ ಮಾಡಬಹುದಾಗಿದೆ. ಆದರೆ ಸದ್ಯ 27.063 ಟಿಎಂಸಿ ಮಾತ್ರ ಸಂಗ್ರಹವಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀರಿನ ಮಟ್ಟ ಪರವಾಗಿಲ್ಲ. ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೃಷ್ಣಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ.
4: ಆಲಮಟ್ಟಿ ಅಣೆಕಟ್ಟು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿದೆ. ಇವತ್ತು ಈ ಡ್ಯಾಂನಲ್ಲಿ ನೀರಿನ ಸಂಗ್ರಹಣ 27.063 ಟಿಎಂಸಿ ಇದೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣಕ್ಕೆ 21.99% ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸುಮಾರು 100 ಟಿಎಂಸಿ ಅಷ್ಟು ಜಾಸ್ತಿ ನೀರಿದೆ. ನೀರಾವರಿ ಸಲಹಾ ಸಮಿತಿ ಇದೆ, ಈ ಸಮಿತಿಯಲ್ಲಿ ಚರ್ಚೆ ಮಾಡಿ ಕುಡಿಯುವ ನೀರು ಮತ್ತು ಇತರೆ ಬೇಡಿಕೆಗಳನ್ನು ಪೂರೈಸಲು ಒಟ್ಟು 45.79 ಟಿಎಂಸಿ ಅಷ್ಟು ನೀರನ್ನು ಕೈಗೆತ್ತಲಾಗಿತ್ತು. ಅದರಂತೆ ಅಣೆಕಟ್ಟಿನಿಂದ ನೀರಿನ ಸದ್ಬಳಕೆ ಮಾಡುತ್ತಿದ್ದು ಕುಡಿಯುವ ಈ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ.
0: ಭೀಮಾ ಹಾಗೂ ಕೃಷ್ಣಾ ನದಿಗಳ ನೀರಿನ ಬಳಕೆಗೆ ಸಂಬಂಧಿಸಿದಂತೆ ಇರುವ ಗೊಂದಲ ಬಗೆಹರಿಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವಿಜಯಪುರ, ಬೆಳಗಾವಿ ಹಾಗೂ ಕಲಬುರಗಿ ಜಿಲ್ಲೆಯ ಶಾಸಕರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಲಿದೆ ಎಂದು ಇಂಡಿ ಶಾಸಕ ಯಶವಂತರಾವ್ ಗೌಡ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾ ಮತ್ತು ಭೀಮಾ ನದಿಗಳಿಗೆ ಸಂಬಂಧಿಸಿದ ಕುಡಿಯುವ ನೀರಿನ ಯೋಜನೆಗಳನ್ನು ಶಾಶ್ವತವಾಗಿ ಅನುಷ್ಠಾನಗೊಳಿಸುವ ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನೊಳಗೊಂಡ ನಿಯೋಗ ಮಹಾರಾಷ್ಟ ಸರ್ಕಾರವನ್ನು ಭೇಟಿ ಮಾಡಿ ಸಮಗ್ರ ಚರ್ಚೆ ನಡೆಸಲಿದೆ ಎಂದು ಅವರು ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಯಾವುದೇ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಬಾಡಿಗೆ ಆಧಾರದ ಮೇಲೆ ಕೊಳವೆ ಬಾವಿ ಪಡೆದು ಜನವಸತಿ ಪ್ರದೇಶಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಕೂಡಲೇ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು DUDC ಅವರ ಗಮನಕ್ಕೆ ತರಬೇಕು. ಹಳೆ ಬೋರ್ವೆಲ್ಗಳಿದ್ದಲ್ಲಿ ಅವುಗಳನ್ನು ಫ್ಲಶ್ ಮಾಡಬೇಕು. ಟ್ಯಾಂಕರ್ ಮೂಲಕ ನೀರು ಪೂರೈಕೆ ನಮ್ಮ ಕೊನೆಯ ಆದ್ಯತೆಯಾಗಿರಬೇಕು ಎಂದು ಅವರು ಸೂಚಿಸಿದರು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ರೋಣ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೇಸಿಗೆ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಯಾದಗಿರಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಅಧಿಕೃತ ಚಾಲನೆ ನೀಡಲಾಗಿದೆ. ಈ ಕುರಿತು ಪ್ರಕಟಣೆ ನೀಡಿರುವ ಯಾದಗಿರಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್, ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಹಸ್ತಪ್ರತಿಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಶಾಶ್ವತವಾಗಿ ಸಂರಕ್ಷಿಸುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರಿನಲ್ಲಿ ನಡೆಯಲಿರುವ

0: ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ, ಸಾಧನೆಯ ಸಂಭ್ರಮವಲ್ಲ, ಸಾರ್ಥಕ ಸೇವೆಯ ಸಮರ್ಪಣೆ, ಕಂದಾಯ ಸಚಿವರ ಸ್ಪಷ್ಟನೆ. ಒಳ ಮೀಸಲಾತಿ ಜಾರಿಗೆ ರಾಜ್ಯ ಕಾಂಗ್ರೆಸ್ಗೆ ಆಸಕ್ತಿ ಇಲ್ಲ, ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ಧಗೆ, ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಜ್ಞಾನಭಾರತಂ ಮಿಷನ್ ಯೋಜನೆಯಡಿ ಹಸ್ತಪ್ರತಿಗಳ ಸಂರಕ್ಷಣೆ, ಡಿಜಿಟಲೀಕರಣ, ಯಾದಗಿರಿ ಜಿಲ್ಲಾ ಮಟ್ಟದ ಸಮೀಕ್ಷೆಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:15:35. .9 FM ಅನ್ನ ಟ್ಯೂನ್ ಮಾಡಿ ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ, ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮೊದಲಿಗೆ ಕನ್ನಡ ರತ್ನಭಂಡಾರ
2: ಆಕಾಶವಾಣಿ.
3: ಆರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
1: ಕನ್ನಡ ರತ್ನ ಭಂಡಾರ. ನೂರ 122 ವರ್ಷ 313 ದಿನ ಬದುಕಿದ್ದರು. ಅಂದ ಕೂಡಲೇ ನಮಗೆ ನೆನಪಾಗುವ ಹೆಸರು ಸುಧಾಕರ ಚತುರ್ವೇದಿ. ಅತ್ಯಂತ ದೀರ್ಘಾಯುಷಿ ಖ್ಯಾತಿ. ವ್ಯಾಕರಣ, ಪ್ರಾಚೀನ ಕನ್ನಡ ಇವನ್ನೆಲ್ಲ ಬಾಲ್ಯದಲ್ಲೇ ಕರತಲಾಮಲಕ ಮಾಡಿಕೊಂಡವರು. ಸುಧಾಕರ ಹರಿದ್ವಾರದಲ್ಲಿ ಗುರುಕುಲದಲ್ಲಿ ಸಂತ ಜೀವನವನ್ನು ನಡೆಸಿದರು. ವೇದಗಳಲ್ಲಿ ಉನ್ನತ ಜ್ಞಾನ ಪಡೆದರು. ಲೇಖಕರು ವಾಗ್ಮಿ, ಸತ್ಯಾನ್ವೇಷಿ. ಗಾಂಧೀಜಿಯವರು ಇವರನ್ನ ಪ್ರೀತಿಯಿಂದ ಕರ್ನಾಟಕಿ ಅಂತಲೇ ಕರೀತಾ ಇದ್ರು. ಚತುರ್ವೇದಿ ಅವರು ಹರಿದ್ವಾರದಲ್ಲಿ ಶಿಷ್ಯವೃತ್ತಿ ಮಾಡುತ್ತಿದ್ದಾಗ ಹಚ್ಚಿಕೊಂಡ ಹೆಸರು ಸುಧಾಕರ ಚತುರ್ವೇದಿ. ಅವರು ಗಾಂಧೀಜಿಯವರೊಂದಿಗಿನ ತಮ್ಮ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ.
4: ಮಹಾತ್ಮ ಗಾಂಧಿ ಪಂಜಾಬ್ಗೆ ಬಂದರು. ಅಲ್ಲಿಯೇ ನನಗೂ ಗಾಂಧೀಜಿಗೂ ಫಸ್ಟ್ ಪರಿಚಯ. ಕೇಳಿದರು, ಏನಪ್ಪ ನೀನು ವೈದಿಕ ವಿದ್ವಾಂಸ, ನನಗೆ ವೇದಗಳು ಗೀದಗಳು ಯಾವುದೂ ಗೊತ್ತಿಲ್ಲ, ಆದರೆ ನಿನ್ನ ಸಹಾಯ ನನಗೆ ಬೇಕಾಗುತ್ತೆ, ಯಾಕೆ ಹರಿಜನ ಆದವಿರೋ ಮೂಮೆಂಟು ಎಲ್ಲ ಶುರು ಮಾಡಿದ್ದೀನಿ. ಆವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ಎಲ್ಲಿಯವರೆಗೆ ನಿಮ್ಮ ಮಾತು ವೇದಕ್ಕೆ ಅನುಕೂಲವಾಗಿರುತ್ತೋ ಅಲ್ಲಿವರೆಗೆ ನಿಮ್ಗೆ ಸಪೋರ್ಟ್ ಕೊಡ್ತೇನೆ, ವೇದಕ್ಕೆ ವಿರುದ್ಧ ಮಾತು ನೀವೇನಾದ್ರು ಹೇಳಿದರೆ ನಾನು ಒಪ್ಪೋದಿಲ್ಲ ಆಗಲಿ ಅಂತ ಮಾತು ಕೊಟ್ಟರು. ಅಲ್ಲಿಂದ ಆಚೆಗೆ ಮಹಾತ್ಮ ಗಾಂಧಿಗೂ ನನಗೂ ಅಂದರೆ 1920 ಅಂತ ಇಟ್ಕೊಳ್ಳಿ, ಅವರು ತೀರಿ ಹೋಗೋವರೆಗೂ ನನಗೂ ಗಾಂಧೀಜಿಗೂ ಸದಾ ಸಂಪರ್ಕ ಇರ್ತಲೇ ಇತ್ತು. ಮತ್ತು ಈ ಧರ್ಮದ ವಿಷಯದಲ್ಲಿ ಯಾರಾದರೂ ಚರ್ಚೆಗೆ ಬಂದರೆ ನನ್ನೇ ಮುಂದೆ ಮಾಡ್ಬೋದು. ಅವರು ಒಂದು ಸಲ ಮಾತಾಡ್ತಾ ಕೂತಿರೋವಾಗ ಇದ್ದಕ್ಕಿದ್ದಾಗೆ ಅದೇನು ಅನ್ನಿಸ್ತೇನೋ, ನಾನಲ್ಲಪ್ಪ ಮಹಾತ್ಮ, ನೀನು ಮಹಾತ್ಮ ಅಂದರು ಗಾಂಧೀಜಿ. ನಾನು ಹೇಳಿದೆ, ಯಾಕೆ ರಾವಣನ ಶಿಬಿರಕ್ಕೆ ತಳ್ತಾ ಇದ್ದೀರಿ? ಅವ್ರಿಗೆ ಅರ್ಥವಾಗಲಿಲ್ಲ ಮೊದಲು, ಏನು ಹಾಕಂದ್ರೆ ಅಂತ ಕೇಳ. ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಸೀತಾ ಚಾಪ ಹೃತ ತೇನ ರಾವಣೇನ ಮಹಾತ್ಮನ. ಮಹಾತ್ಮ ರಾವಣನಿಂದ ಸೀತೆ ಅಪಹರಿಸಲ್ಪಟ್ಲು ಅಂತ ಹೇಳಿ. ನಾನು ಯಾರು ಸೀತೆಯನ್ನು ಅಪಹರಿಸೋಕ್ಕೆ ಹೋಗೋದಿಲ್ಲ ಗಾಂಧೀಜಿ. ನಕ್ಕು ನಗ್ತಾರೆ, ಅವ್ರ ಉತ್ತರ ಕೊಡೋಕೆ ಗೊತ್ತಾಗೋದಿಲ್ಲ. ಇದೆಲ್ಲ ನಡೀತಾ ಇತ್ತು, ಇಂಥ ಎಷ್ಟೋ ಇದೆ. ಯಾವಾಗ ಶಾಸ್ತ್ರ ಅರ್ಥ ಮಾಡಬೇಕಾದರೂ ನನ್ನೇ ಮುಂದಕ್ಕೆ ತಳ್ಳೋರು. ಅವರು ಸೆರೆಮನೆಯಲ್ಲಿ ಎಷ್ಟೋ ಸಲ ಇದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, 1924 ಆವಾಗ ಇನ್ನೂ ಅವರು ಸಬರಮತಿ ಆಶ್ರಮದಲ್ಲೇ ಇದ್ದರು. ನಾನು ಆವಾಗ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆ, ಇವರು ಎಡಿಟರ್ ಆಗಿದ್ದರು ಮಹಾತ್ಮ ಗಾಂಧಿ, ನಾನು ಅಡ್ವೈಸರ್. ಅಲ್ಲಿ ಬ್ಲೂಮ್ ಫೀಲ್ಡ್ಸ್ ಅಂತ ಅವನ ಹೆಸರು, ಅವನು ಜಡ್ಜು. ಮಹಾತ್ಮ ಗಾಂಧಿ ಅಲ್ಲಿ ಬಂದ ಕೂಡಲೇ ನಿಂತ್ಕೊಂಡು ನಮಸ್ಕಾರ ಮಾಡ್ದ. ನಾನು ಗಾಂಧೀಜಿ ಜೊತೆಲೇ ಇದ್ದೆ. 6 ವರ್ಷ ಸೆರೆ ಮನೆ ವಾಸ ನಿನಗೆ ವಿಧಿಸಿದ್ದೇವೆ, ಯಾಕೆಂದರೆ ರಾಜದ್ರೋಹಕರವಾದ ಲೇಖನಗಳನ್ನು ನೀನು ಬರೆದಿದ್ದೀಯ. ಸೇಟ್ ಇದ್ದಾರ ಜಮನಾಲಾಲ್ ಭಾಯ್, ಅವನಿಗೂ 6 ವರ್ಷ. ಆದರೆ ಅವನು ಸ್ವಲ್ಪ ಹಣವಂತ ಆದ್ದರಿಂದ ಅವನು ಫೈನ್ ಕೂಡ ಕೊಡಬಲ್ಲ. ಅವನಿಗೆ ಫೈನ್ ಹಾಕಿದ್ದೇನೆ 10,000 ರೂಪಾಯಿ. ಅವನು ಕೊಡಲಿಲ್ಲ. ಅಲ್ಲಿಂದ ಎರವಾಡಿಗೆ ಅಲ್ಲಿಗೆ ಹಾಕಿದರು. ಭಾಳ ಕಷ್ಟ ಆಯಿತು. ಇಲ್ಲಿ ಎಷ್ಟು ಗೌರವ ಸಿಕ್ತು ಗಾಂಧಿಗೆ, ಅಲ್ಲಿ ಹೋದ ಕೂಡಲೇ ನರಕ್ಕೆ ಅದನ್ನ ಶುರುವಾಯಿತು. ಸೊಳ್ಳೆ ಪರ್ದೆ ಇಲ್ಲ, ಮಂಚ ಇಲ್ಲ, ನೆಲದ ಮೇಲೆ ಮಲಿಕೊಳ್ಬೇಕು. ಒಂದು ರಗ್ಗು, ಆ ರಗ್ ಮೇಲೆ ಚಾಪೆ ಹಾಸ್ಕೊಂಡು ಮಲಿಕೊಳ್ಬೇಕು. ಈ ಕಷ್ಟಗಳಲ್ಲಿ ಆ ಗಾಂಧೀಜಿ ಹತ್ರ ಹೆಚ್ಚು ಬಟ್ಟೆ ಇರ್ತಾ ಇರಲಿಲ್ಲ. ಅದೇ ಬಟ್ಟೆನ ಅವರೇ ಒಗಿಬೇಕು. ಆ ಒಗೆಯೋದಕ್ಕೂ ಕೂಡ ಸೋಪ್ ಬೇಕಲ್ಲ, ಆ ಸೋಪ್ ಕೊಟ್ಟಿರಲಿಲ್ಲ. ಕಿರುಕುಳ, ಪ್ರತಿಯೊಂದು ಮಾತಿನಲ್ಲೂ ಕಿರುಕುಳ. ಗಾಂಧೀಜಿಗೂ ಕೂಡ ಬಹಳ ಕಷ್ಟ ಆಯಿತು.
5: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸುಧಾಕರ ಚತುರ್ವೇದಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
6: ಸರ್ವೋದಯವಾಗಲಿ ಸರ್ವರಲಿ.
7: ನಾನು ನಿಮ್ಮ ಆಕಾಶವಾಣಿ
8: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
7: ನಂಗೀಗ 90ರ ಸಂಭ್ರಮ.
8: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
7: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
8: ಹೊರತಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
7: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
9: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ. ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
7: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
10: ಹೀಗೆ ಸಾಗಲಿ ನಮ್ಮ ಪಯಣ, ಹಾಡಿನಲ್ಲಿ ಸರಳ ಗಗನ.
7: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
11: ಜೀವ

ಮಾಡಿದರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:23:10. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಈಗಷ್ಟೇ ಪ್ರಾರಂಭ ಆಗಿದೆ ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮೂಲಕ. ಇನ್ನು ಕನ್ನಡ ರತ್ನಭಂಡಾರ ಕಾರ್ಯಕ್ರಮವನ್ನು ನೀವು ಮರುಪ್ರಸಾರದಲ್ಲಿ ಆಲಿಸಬಹುದು 6:55. ಶುಭೋದಯ ಕರ್ನಾಟಕದಲ್ಲಿ ಇನ್ನೀಗ ಭಾವಗೀತೆಗಳು. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿ KS ನರಸಿಂಹಸ್ವಾಮಿಯವರ ಕವಿತೆ.

ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ, ಹೆಂಡತಿಯೊಲುಮೆಯ ಭಾಗ್ಯವನರಿಯದ ಗಂಡಿ

ಹೆಂಡತಿಯ ಒಲುಮೆಯನ್ನು ಅರಿಯದಂತಹ ಗಂಡಿಗೆ ಜಯವಿಲ್ಲ. ಇಂಥ ಚೆಂದದ ಸಾಹಿತ್ಯ ಅಲ್ವಾ ಈ ಒಂದು ಗೀತೆಯಲ್ಲಿ ನಾವು ಕಾಣಬಹುದು. ಅಂದರೆ ಗಂಡ ಹೆಂಡತಿ ನಡುವಿನ ಆ ಒಲವು ಎಷ್ಟೊಂದು ಗಾಢತೆಯಿಂದ ಕೂಡಿರುವಂಥದ್ದು, ಹಾಗೆ ಹೆಂಡತಿಯ ಬಗ್ಗೆ ಗಂಡನಿಗೆ ಇರುವಂತಹ ಅಭಿಮಾನ ಎಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಒಂದು ಗೀತೆಯಲ್ಲಿ ಅಲ್ವಾ. ಭಾವಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕದಲ್ಲಿ. ಮುಂದೆ ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳಿ. ಎಲ್ಲರಂತವನಲ್ಲ ನನ್ನ ಗಂಡ, ಇದು ಶಿಶುನಾಳ ಶರೀಫರ ರಚನೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದೊಡ್ಡರಂಗೇಗೌಡರ ರಚನೆ ಉಪಾಸನ ತಂಡದವರ ಧ್ವನಿಯಲ್ಲಿ

ಸಮಯ 7:35 ನಾವು ಸಮೀಪಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ವಾರ್ತೆಗಳು ಕನ್ನಡದಲ್ಲಿ ಮೂಡಿಬರುತ್ತೆ. ಆನಂತರ ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ ಎಫ್ಐಆರ್ ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು ಟಿವಿಕೆ ಸರ್ಕಾರಕ್ಕೆ ವಿಶ್ವಾಸಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು ನಾಲ್ಕನೇ ತ್ರೈಮಾಸಿಕ ಜಿಡಿಪಿ ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯಾಕಪ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಪರಾಧ ಸಂಚು, ವಂಚನೆ, ನಂಬಿಕೆ ದ್ರೋಹ, ಸಾಕ್ಷ್ಯ ನಾಶ ಹಾಗೂ ಸಾರ್ವಜನಿಕ ಪರೀಕ್ಷೆ ಅಕ್ರಮ ತಡೆ ಕಾಯ್ದೆ 2024 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಈ ಮಧ್ಯೆ ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರು, ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆಯ ಮೇಲೆ ಸಣ್ಣ ಅನುಮಾನವಿದ್ದರೂ ಪರೀಕ್ಷೆಯನ್ನು ರದ್ದುಗೊಳಿಸುವುದು ಸೂಕ್ತ ನಿರ್ಧಾರವಾಗಿದೆ ಎಂದು ತಿಳಿಸಿದ್ದಾರೆ. ರದ್ದಾಗಿರುವ ಪರೀಕ್ಷೆಯ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಮತ್ತು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಈ ತಿಂಗಳ 3 ನಡೆದಿದ್ದ ನೀಟ್ ಪರೀಕ್ಷೆಯ ಕುರಿತು ತನಿಖೆ ಚುರುಕುಗೊಂಡಿದೆ. ರಾಜಸ್ಥಾನದ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡವು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 15 ಜನರನ್ನು ವಶಕ್ಕೆ ಪಡೆದಿದೆ. ಪ್ರಶ್ನೆ ಪತ್ರಿಕೆ ಹಂಚಿಕೆಗಾಗಿ ನಡೆದಿದ್ದ ಹಣಕಾಸಿನ ವ್ಯವಹಾರ ಮತ್ತು ಜಾಲದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಜೈಪುರದಲ್ಲಿ ಮನೀಶ್ ಎಂಬ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದ್ದು, ಇದಕ್ಕೂ ಮೊದಲು ಡೆಹ್ರಾಡೂನ್ನಲ್ಲಿ ಸಿಕಾರ್ ಮೂಲದ ಕೆರಿಯರ್ ಕೌನ್ಸಿಲರ್ ರಾಕೇಶ್ ಕುಮಾರ್ ಸೇರಿದಂತೆ 5 ಬಂಧಿಸಲಾಗಿತ್ತು. ಬಂಧಿತರಲ್ಲಿ 4 ನೀಟ್ ಆಕಾಂಕ್ಷಿಗಳೂ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಮಿತ್ರ ಪಕ್ಷಗಳ ಜೊತೆಗೆ ಎಐಎಡಿಎಂಕೆಯ ಬಂಡಾಯ ಬಣ ಮತ್ತು ಅಮ್ಮ ಮಕ್ಕಳ ಮುನ್ನೇಟ್ರ ಕಳಗಂ

0: ಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವು ಪ್ರಸ್ತುತ ಸದನದಲ್ಲಿ ಸುಮಾರು 150 ಶಾಸಕರ ಬೆಂಬಲವನ್ನು ಹೊಂದಿದೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ನಿನ್ನೆ ಪ್ರಮುಖ ಬೆಳವಣಿಗೆಗಳು ನಡೆದಿದ್ದು, ಸರ್ಕಾರಕ್ಕೆ ಬೆಂಬಲ ನೀಡುವ ವಿಷಯದಲ್ಲಿ ಎಐಎಡಿಎಂಕೆಯು ಎರಡು ಬಣಗಳಾಗಿ ವಿಭಜನೆಯಾಗಿದೆ. ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದ ಬಣವು ಟಿವಿಕೆ ಸರ್ಕಾರವನ್ನು ಬೆಂಬಲಿಸದಂತೆ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಪಕ್ಷದ ವಿಪ್ ಉಲ್ಲಂಘಿಸುವ ಯಾವುದೇ ಶಾಸಕರು ಉಚ್ಚಾಟನೆ ಎದುರಿಸಬೇಕಾಗುತ್ತದೆ ಎಂದು ಹಿರಿಯ ನಾಯಕ ಅಗ್ರಿ ಕೃಷ್ಣಮೂರ್ತಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ 30 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸುತ್ತಿರುವ ಎರಡನೇ ಬಣ ಎಸ್ಪಿ ವೇಲುಮಣಿ ಅವರನ್ನು ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಮಾಜಿ ಸಚಿವ ಸಿವಿ ಷಣ್ಮುಗಂ ಅವರ ನಿವಾಸದಲ್ಲಿ ನಡೆದ ಸಭೆಯ ನಂತರ ಈ ಬಣವು ವಿಶ್ವಾಸಮತದ ವೇಳೆ ಟಿವಿಕೆ ಸರ್ಕಾರವನ್ನು ಬೆಂಬಲಿಸುವುದಾಗಿ ಘೋಷಿಸಿದೆ. ಇದೇ ವೇಳೆ ಸರ್ಕಾರಕ್ಕೆ ಬೆಂಬಲ ಘೋಷಿಸಿದ್ದ ಎಎಂಎಂಕೆಯ ಏಕೈಕ ಶಾಸಕ ಎಸ್ ಕಾಮರಾಜ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾದ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆಯು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಮತ್ತು ರಾಜಕೀಯ ಹಿಂಸಾಚಾರದ ಹಳೆಯ ಪ್ರಕರಣಗಳ ವಿಚಾರಣೆಯಲ್ಲಿ ಕಠಿಣ ನಿಲುವು ತಾಳಿದೆ. ಈ ಕುರಿತು ನಿನ್ನೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ, ಎಲ್ಲ ಪೊಲೀಸ್ ಕಮಿಷನರ್ಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ರೈಲ್ವೆ ಪೊಲೀಸರಿಗೆ ಸಮಗ್ರ ನಿರ್ದೇಶನವೊಂದನ್ನು ನೀಡಿದ್ದಾರೆ. ಈ ಆದೇಶದನ್ವಯ 2021 ವಿಧಾನಸಭಾ ಚುನಾವಣೆಯ ನಂತರ ನಡೆದ ಹಿಂಸಾಚಾರದ ಎಲ್ಲ ಪ್ರಕರಣಗಳನ್ನು ಮರುಪರಿಶೀಲಿಸಲು ಸೂಚಿಸಲಾಗಿದೆ. ಈ ಹಿಂದೆ ತನಿಖೆ ನಡೆಸಿ ಅಂತಿಮ ವರದಿ ಸಲ್ಲಿಸಲಾದ ಅಥವಾ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಲಾದ ಪ್ರಕರಣಗಳನ್ನು ಪುನರಾರಂಭಿಸಿ ಸಮಗ್ರ ತನಿಖೆ ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಇವುಗಳ ಉಸ್ತುವಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆಯುಕ್ತರೇ ವಹಿಸಲಿದ್ದಾರೆ. ಇದೇ ವೇಳೆ ರಾಜ್ಯ ಪೊಲೀಸ್ ಇಲಾಖೆಯು ಶಸ್ತ್ರಾಸ್ತ್ರಗಳ ಮೇಲೆ ನಿಯಂತ್ರಣ ಸಾಧಿಸಲು ಮುಂದಾಗಿದ್ದು, ಈ ಶುಕ್ರವಾರದೊಳಗೆ ಎಲ್ಲ ಪೊಲೀಸ್ ಠಾಣೆಗಳ ಶಸ್ತ್ರಾಗಾರಗಳಲ್ಲಿರುವ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಬಹುತೇಕ ಪರಿಶೀಲನೆ ನಡೆಸಲು ಆದೇಶಿಸಿದೆ. ಇದರ ನಂತರ 2 ವಾರಗಳ ಕಾಲ ವಿಶೇಷ ಕಾರ್ಯಾಚರಣೆ ನಡೆಸಿ ರಾಜ್ಯದಲ್ಲಿರುವ ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು. ಗಡಿಯಾಚೆಗಿನ ಕಳ್ಳಸಾಗಾಣೆ ತಡೆಗೆ ಗುಪ್ತಚರ ಮಾಹಿತಿ ವಿನಿಮಯ ಮಾಡಿಕೊಳ್ಳುವಂತೆ ಮತ್ತು ಅಕ್ರಮ ಜಾನುವಾರು ಮಾರುಕಟ್ಟೆಗಳು, ಅನಧಿಕೃತ ಕಸಾಯಿಖಾನೆಗಳು ಹಾಗೂ ಗಣಿಗಾರಿಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಇದರೊಂದಿಗೆ ಕಾನೂನುಬದ್ಧ ವ್ಯಾಪಾರಿಗಳಿಗೆ ಕಿರುಕುಳ ನೀಡುವ ದುಷ್ಕರ್ಮಿಗಳ ವಿರುದ್ಧ ಶಿಸ್ತು ಕ್ರಮ ಮತ್ತು ಸಂಚಾರ ನಿಯಮಗಳ ಪಾಲನೆಗೂ ಆದ್ಯತೆ ನೀಡುವಂತೆ ಸೂಚಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ ಜಿಡಿಪಿ ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ ಜೂನ್ 7ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಸಾಂಖ್ಯಿಕ ಆಯೋಗದ ಸಲಹಾ ಸಮಿತಿಯೊಂದಿಗೆ ಸಮಗ್ರ ಸಮಾಲೋಚನೆ ನಡೆಸಿದ ನಂತರ ಈ ಬದಲಾವಣೆಯನ್ನು ತರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದತ್ತಾಂಶಗಳ ಗುಣಮಟ್ಟವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ರಾಷ್ಟ್ರೀಯ ಲೆಕ್ಕಪತ್ರಗಳ ಕ್ರೋಢೀಕರಣದಲ್ಲಿ ಬಳಸಲಾಗುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಅಂಕಿಅಂಶಗಳ ನಿಖರತೆ, ವ್ಯಾಪ್ತಿ ಮತ್ತು ಸದೃಢತೆಯನ್ನು ಸುಧಾರಿಸಲು ಸಚಿವಾಲಯವು ನಿರಂತರವಾಗಿ ನಡೆಸುತ್ತಿರುವ ಪ್ರಯತ್ನಗಳ ಭಾಗವಾಗಿ ಈ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರಿ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಘಟನಾ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಭಕ್ತಾದಿಗಳು ಸೇರಿದ್ದರು ಎಂದು ವರದಿಯಾಗಿದೆ. ದುರ್ಘಟನೆಯಲ್ಲಿ ಮೃತಪಟ್ಟವರ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅಧ್ಯಕ್ಷ ಟ್ರಂಪ್ ಅವರ ಒಟ್ಟಾರೆ 7ನೇ ಭೇಟಿ ಇದಾಗಿದ್ದು,

0: 2017ರ ನಂತರ ಉಭಯ ನಾಯಕರು ಮೊದಲ ಭೇಟಿಯಾಗುತ್ತಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಅವರು ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ಇದೇ ವಿಭಾಗದಲ್ಲಿ ಸ್ಪರ್ಧಿಸಿದ್ದ ಇತರ 4 ಭಾರತೀಯ ಬಾಕ್ಸರ್ಗಳು ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿದ್ದಾರೆ. ಮತ್ತೊಂದೆಡೆ ಭಾರತದ ಹೆಣ್ಣು ಮಕ್ಕಳು ಈ ಕೂಟದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ಮುಂದುವರಿಸಿದ್ದು ಒಟ್ಟು 8 ಬಾಕ್ಸರ್ಗಳು ಫೈನಲ್ ಹಂತಕ್ಕೆ ಮುನ್ನಡೆದಿದ್ದಾರೆ. ಉಳಿದ 4 ಬಾಕ್ಸರ್ಗಳು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಫೈನಲ್ ತಲುಪಿರುವ 8 ಬಾಕ್ಸರ್ಗಳು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ ಚಿನ್ನದ ಪದಕ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, CBI ನಿಂದ FIR ದಾಖಲು. ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಸಾಬೀತಿಗಾಗಿ ಇಂದು TVK ಸರ್ಕಾರಕ್ಕೆ ವಿಶ್ವಾಸ ಮತ ಪರೀಕ್ಷೆ. ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆ ಸುಧಾರಣೆಗೆ ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ವಾರ್ಷಿಕ ಮತ್ತು 4ನೇ ತ್ರೈಮಾಸಿಕ GDP ಅಂದಾಜುಗಳ ಬಿಡುಗಡೆ ದಿನಾಂಕ ಪರಿಷ್ಕರಿಸಿದ ಕೇಂದ್ರ ಸರ್ಕಾರ. 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ಲಕ್ಷಯ್ ಪೊಗಟ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ 7:45:20.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಭಾವಗೀತೆಗಳ ಪ್ರಸಾರಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೆ ಎಸ್ ನರಸಿಂಹಸ್ವಾಮಿಯವರ ಈ ಕವಿತೆ ಜಿ ವಿ ಅತ್ರಿಯವರ ಧ್ವನಿಯಲ್ಲಿದೆ.

ಬೆಳಗಿನಿಂದಲೂ ಕಾರ್ಯಕ್ರಮಗಳನ್ನು ಕೇಳ್ತಿದ್ದೀರಿ, ನಮ್ಮ ಜೊತೆಯಾಗಿದ್ದೀರಿ, ಸಂದೇಶಗಳನ್ನು ಕೂಡ ಕಳಿಸಿದ್ದೀರಿ. ಸಂದೇಶಗಳ ಕಡೆಗೆ ನೋಡೋದಾದರೆ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಜಾತ ಆರ್ ಗಣೇಶ್ ಅವರು, ಹಾಗೆ ಮುದ್ದಾ ಮಹೇಶ್ ಅವರು ಬೀದರ್ನ ಗಣೇಶ್ ನಗರದಿಂದ, ಮತ್ತು ಕಿಷ್ಕಿಂಧಾ ನಗರದ ಗಂಗಾವತಿ ಈರಣ್ಣ ಅವರು, ಬೊಪ್ಪ ವೆಂಕಟೇಶ್ ಅವರು, ಬನಶಂಕರಿಯ ಕೌಸಲ್ಯ ಅವರು, ನಾಗರಾಜ್ ಶರ್ಮಾ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು ಅವರು, ಶ್ರದ್ಧತ್ ಮುಳೆ ಅವರು, ಮತ್ತು ಧಾರವಾಡದ ನಮ್ಮ ಕೇಳುಗರಾದ ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರತಪ್ಪ ಹೂಗಾರ್ ಹಾಗೂ ಅವರ ಮನೆಯವರು, ಉಮೇಶ್ ಅವರು ಸಿರಿಗೆರೆಯಿಂದ, ಮತ್ತು ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ಹಾಗೇನೆ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಪ್ರಶಾಂತ್ ಸ್ನೇಹ ಆರ್ಯನ್ ಧೀಮಂತ ಎಲ್ಲ ಕೇಳುಗರು ತುಮಕೂರಿನಿಂದ, ಚಂದ್ರಲಾಲ್ ಅವರು ಕಲಬುರಗಿಯಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು, ಹಾಗೆ ಚಂದ್ರಮತಿ ಪ್ರಕಾಶ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಮತ್ತು ದೇವರಾಜ್ ಖಿಲಾರಿ, ಧನುಷ್, ದರ್ಶನ್ ಹಾಗೂ ಅವರ ಮನೆಯವರು ಸಂದೇಶ ಕಳಿಸಿರೋದು ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ. ಹನುಮಂತಪ್ಪ ಹುಲಿಗೆಮ್ಮನವರವರು ಅಕ್ಷಯ ಪಾರ್ಕ್ ಗೋಕುಲ ರೋಡ್ ಹುಬ್ಬಳ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಚೆನ್ನೈನ ಮಾಧವನ್ ಹಾಗೂ ಜಯಲಕ್ಷ್ಮಿ ಅವರು, ಹಾಗೆ ಯಾರು ವೆಂಕಟ ನಾರಾಯಣ ಅವರು, ರಾಥೋಡ್ ಸಿಂಗ್ ಬಾಬು ಅವರು ಸಿಂದಗಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ವಿದ್ಯಾರಣ್ಯಪುರಂ ಇಲ್ಲಿಂದ ರಾಮಪ್ರಸಾದ್ ಅವರು, ಬಸಯ್ಯ ಸ್ವಾಮಿ ಇಮಾಂಬಾದ್ನಿಂದ, ನಳಿನಾ ಲೋಕೇಶ್ ವಿಜಯನಗರದಿಂದ, ಮಂಡಿಕಲ್ಲ ಕೃಪಾ ಅವರು, ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರ ಇಲ್ಲಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರು, ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ್ ಅವರು, ಮತ್ತು ಯಾರು ನಾಗೇಂದ್ರಪ್ಪ ಮಾಡಿಯಾಳೆ ಅವರು ಕಲಬುರಗಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಕೇಳುಗರಾದ ರತ್ನ ಅವರು ರಾಜಾಜಿನಗರದ ನಮ್ಮ ಕೇಳುಗರು, ಹಾಗೆ ಶಶಿಕಲಾ ಮಾದಯ್ಯ ಲಿಖಿತ ಹಾಗೂ ಅವರ ಮನೆಯವರು, ಮತ್ತು ಸಂಪತ್ ಲಕ್ಷ್ಮಿಯವರು ಮಳೂರಿನ ರಾಣಿಯವರು, ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಹಾಗೆ ಪರಿಮಳ ಆನಂದ್ ಮೂರ್ತಿ ಯಲಹಂಕದಿಂದ, ಮತ್ತು ಯಾರು ಲಾವಣ್ಯ ರೂಪ ಶ್ರೀಧರ್ ಎಲ್ಲ ಕೆಳಗರು ಜ್ಞಾನ ಭಾರತಿಯಿಂದ, ಇಂದ್ರಾಣಿ ಕೈಲಾಸ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಕೇಳುಗರು ಸಹ ಸಂದೇಶಗಳನ್ನು ಕಳಿಸ್ಕೊಟ್ಟು ಜೊತೆಯಾಗಿದ್ದೀವಿ. ವಿವಿಧ ಭಾರತೀಯ ಕಿವಿಯಾಗಿ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿವಿಧ ಭಾರತಿ ನಮ್ಮ ಅನುದಿನದ ಸಂಗಾತಿ ಅಂತ ಹೇಳಿ ಸಂದೇಶಗಳನ್ನು ರವಾನೆ ಮಾಡಿದ್ದೀರಾ. ನಿಮ್ಮ ಪ್ರೀತಿಗೆ, ಅಭಿಮಾನಕ್ಕೆ, ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಭಾವಗೀತೆ ಮೂಡಿ ಬರ್ತಾ ಇದೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಇದು ಚಂದ್ರಶೇಖರ ಕಂಬಾರರ ರಚನೆ.

ಈ ಒಂದು ಭಾವಗೀತೆಯೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:05. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮಗಳ ಆರೋಪಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಎಫ್ಐಆರ್ ದಾಖಲಿಸಿಕೊಂಡಿದೆ. ಪ್ರಕರಣದ ಸಮಗ್ರ ತನಿಖೆಗಾಗಿ ವಿಶೇಷ ಸಿಬಿಐ ತಂಡಗಳನ್ನು ರಚಿಸಲಾಗಿದ್ದು ವಿವಿಧ ಸ್ಥಳಗಳಿಗೆ ರವಾನಿಸಲಾಗಿದೆ. ಈ ಅಕ್ರಮದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಪಾತ್ರವನ್ನು ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಯು ಮುಂದಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾಗೆ 3 ದಿನಗಳ ಮಹತ್ವದ ಭೇಟಿಗಾಗಿ ಇಂದು ಬೀಜಿಂಗ್ಗೆ ಆಗಮಿಸಲಿದ್ದಾರೆ. ಈ ಪ್ರವಾಸದ ವೇಳೆ ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು ಪ್ರತಿ ಕ್ವಿಂಟಲ್ಗೆ 7721 ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಜೂನ್ 28 ಜುಲೈ 1 ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಲ್ಲಿ ಯಾವುದೇ ಮಗು ಲಸಿಕೆಯಿಂದ ತಪ್ಪಿಸಿಕೊಳ್ಳಬಾರದು. ಇದನ್ನು ಪ್ರತಿಯೊಬ್ಬ ಅಧಿಕಾರಿಯೂ ತನ್ನ ಹೊಣೆಗಾರಿಕೆಯಾಗಿಸಿಕೊಂಡು ಕೆಲಸ ಮಾಡಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ ಬಿ ಇಟ್ನಾಳ ತಿಳಿಸಿದ್ದಾರೆ. ರಾಜಸ್ಥಾನದಲ್ಲಿ ತೀವ್ರ ಉಷ್ಣ ಅಲೆ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಜನರು ತೀವ್ರ ಶಾಖದಿಂದ ಕಂಗಾಲಾಗಿದ್ದು ಹಲವೆಡೆ ತಾಪಮಾನ 45-47 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗಿದೆ. ನಿನ್ನೆ ಬಾರ್ಮರ್ನಲ್ಲಿ ಗರಿಷ್ಠ 48.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಮೂಲಕ ರಾಜ್ಯ ಶಾಖಮಯ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಪುರುಷರ 75 ಕೆಜಿ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಲಕ್ಷಯ್ ಕೊರಿಯಾದ ಸೇಯುಂಗ್ ಮಿನ್ ಲೀ ವಿರುದ್ಧ 5-0 ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತದ ಪರ ಫೈನಲ್ ತಲುಪಿದ ಏಕೈಕ ಬಾಕ್ಸರ್ ಆಗಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಳತಿ
1: ನಮ್ಮ ವಿಕಾಸ ನಮ್ಮ ಜನಗಳತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
5: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ಗೆ ಮಾಡಿ. ಬೈ ಬೈ.
5: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಕಾಫಿಲೋ, ಟೀಲೋ, ನ್ಯೂಸ್ ಪೇಪರಲ್ಲೋ, ಎಲ್ಲೆಲ್ಲೋ ಕೂಡ ನಮಗೆ ವಿವಿಧ ಭಾರತಿನೇ ಸದಾ ಮನದಲ್ಲಿ ತುಂಬಿ ಹೋಗಿದೆ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಾಗರತ್ನ ಅವರು. ಹಾಗೆಯೇ ಈ ದಿನ ಏನೇನು ವಿಶೇಷತೆಗಳು ಇದೆ ಅಂತ ಹೇಳಿ ನೋಡೋಣ. ಮೇ 13ನೇ ತಾರೀಖು ಈ ದಿನ. ಒಂದು ಬಾರಿ ಇತಿಹಾಸವನ್ನು ನೋಡಿದಾಗ ನಮ್ಮ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಧ್ವಜ, ಅಂದರೆ ಮೊದಲ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದು ಕೆಂಪುಕೋಟೆಯಲ್ಲಿ. ಈ ಐತಿಹಾಸಿಕ ಸ್ಥಳ ಪೂರ್ಣಗೊಂಡದ್ದು ಇದೇ ದಿನ, ಅಂದರೆ 1648ನೇ ಇಸವಿ ಮೇ 13ನೇ ತಾರೀಖು ಕೆಂಪುಕೋಟೆಯ ನಿರ್ಮಾಣ ಕಾರ್ಯ ಪೂರ್ತಿಯಾಗತ್ತೆ. ಈ ದಿನ ಕೆಂಪುಕೋಟೆ ನಿರ್ಮಾಣ ಪೂರ್ಣಗೊಂಡಂತಹ ದಿನ. ಹಾಗೆ ಲೋಕಸಭೆಯ ಮೊದಲ ಅಧಿವೇಶನ ನಡೆದದ್ದು ಕೂಡ ಇದೇ ದಿನ 1952ನೇ ಇಸವಿಯಂದು.

ಹಾಗೆ ಪೋಖ್ರಾನ್ ಅಣು ಪರೀಕ್ಷೆ ನಡೆಸ್ತಾ ಇದ್ರಲ್ಲ, ಆ ಅಣು ಪರೀಕ್ಷೆ ಕೂಡ ಪೂರ್ಣಗೊಂಡದ್ದು, ಅಂದರೆ ಕನ್ಕ್ಲೂಡ್ ಮಾಡಿದ್ದು, ಆ ಪರೀಕ್ಷೆಗಳನ್ನು ಕನ್ಕ್ಲೂಡ್ ಮಾಡಿದ್ದು ಇದೇ ದಿನ ಮೇ 13ನೇ ತಾರೀಕು 1998ನೇ ಇಸವಿಯಂದು. ಮತ್ತಷ್ಟು ವಿಶೇಷಗಳು, ಹಾಗೆಯೇ ಇಂದಿನ ದಿನ ವಿಶೇಷದ ಕುರಿತಾಗಿ ಮತ್ತಷ್ಟು ಮಾಹಿತಿಗಳು ದೊರಕತ್ತೆ ನಿಮಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 9:02 ದಿಂದ 10 ಗಂಟೆಯವರೆಗೂ. ಕೇಳ್ತಾ ಇರಿ ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

0: ಹೃದಯಗಳು ಚಿತ್ರದ ಗೀತೆ ಮುಡಿವಂತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿತ್ತು. ಈ ಗೀತೆಗೂ ಮುನ್ನ ನೀವು ಕೇಳಿದಂತಹ ಗೀತೆಗಳು ಚಂದ್ರಮುಖಿ, ಪ್ರಾಣಸಖಿ, ಅಪ್ಪಾಜಿ, ಮನೆದೇವರು ಚಿತ್ರದ್ದಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಗೀತೆ ಮೂಡಿಬಂತು.
1: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿ ವಿ ಜಿ ಅವರ ನುಡಿ.
2: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
2: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
4: ನಮಸ್ತೆ, ನಾನು ನಿಮ್ಮ ಕವಿರಾಜ್ ಮಾತಾಡ್ತಾ ಇದ್ದೀನಿ. ವಿವಿಧ ಭಾರತಿ ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ ನಾನು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿದರೆ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. 8:54 ಆಗಿದೆ. ಚಿತ್ರಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

ಈ ದಿನ ವಿಶೇಷತೆಗಳು ಏನೇನಿದೆ ಅಂತ ಹೇಳಿ ನೋಡಿದಾಗ, ಮೇ 13ನೇ ತಾರೀಕು ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ದಿನ ನಮ್ಮ ಸ್ವತಂತ್ರ ಭಾರತದ ಮೊದಲ ಸಂಸತ್ತಿನ ಅಧಿವೇಶನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆದು ದೆಹಲಿಯಲ್ಲಿ ಪ್ರಾರಂಭ ಆಗತ್ತೆ. ಇದು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೆ ನಾಂದಿ ಹಾಡಿದಂತಹ ದಿನ ಅಂತ ಹೇಳಲಾಗತ್ತೆ. ಹಾಗೆಯೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1962ರ ಮೇ 13ರಂದು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ದಿನ ಕೂಡ ಈ ದಿನ. ಹಾಗೆ ಮಾಲ್ಗುಡಿ ಡೇಸ್ ಖ್ಯಾತಿಯ ಭಾರತದ ಖ್ಯಾತ ಇಂಗ್ಲಿಷ್ ಸಾಹಿತಿ ಆರ್ ಕೆ ನಾರಾಯಣನ್ ಅವರು ನಿಧನರಾದಂತಹ ದಿನ ಈ ದಿನ ಮೇ 13ನೇ ತಾರೀಕು 2001ರಲ್ಲಿ ಇವರು ನಿಧನರಾಗಿತ್ತು. ಮತ್ತಷ್ಟು ದಿನ ವಿಶೇಷಗಳು 9 ಗಂಟೆಯ ನಂತರ. ಕೇಳ್ತಾರೆ ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಇಲ್ಲಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರೈ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತಹ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತಹ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ, ಕೀಪ್ ರಾಕಿಂಗ್, ಕೀಪ್

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. 9:03 ಸಮಯ ಇದು. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ

ಆತ್ಮೀಯ ಕೇಳುಗರೆ, ಈ ದಿನ ಮೇ 13ನೇ ತಾರೀಖು, ಈ ದಿನ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮ ಕನ್ನಡದ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್, ಹೌದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಹುಟ್ಟು ಹಬ್ಬ ಈ ದಿನ. ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಸಂಗೀತ ನಿರ್ದೇಶನದ ಈ ಚಂದದ ಗೀತೆ ನಿಮಗಾಗಿ.

May 13 ತಾರೀಖು ಈ ದಿನ ನಮ್ಮ ಭಾರತದ ಲಾರಾ ದತ್ತಾ ಅವರು 2000 ಇಸವಿಯ May 13 ಮಿಸ್ ಯೂನಿವರ್ಸ್ ಕಿರೀಟವನ್ನು ಧರಿಸ್ತಾರೆ ಸೌಂದರ್ಯ ಸ್ಪರ್ಧೆಯಲ್ಲಿ.

0: ಭಲೆ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು.
1: ಅಮೃತ ವರ್ಷಿಣಿ ಚಿತ್ರದ ಈ ಚಂದದ ಗೀತೆಯ ಸಾಹಿತ್ಯವನ್ನು ರಚಿಸಿದಂಥವರು ಕೆ ಕಲ್ಯಾಣ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಈ ಗೀತೆ ಚಂದವಾಗಿ ಮೂಡಿಬಂದಿದೆ. ದೇವಾವರ ಸ್ವರ ಸಂಯೋಜನೆ ಈ ಹಾಡಿಗಿದೆ.

ಮುಂದಿನ ಗೀತೆ ಪ್ರಸಾರ ಆಗ್ತಾ ಇದೆ. ಹೊಸ ಬೆಳಕು ಚಿತ್ರದಿಂದ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಎಂ ರಂಗರಾವ್ ಅವರ ಸಂಗೀತ ಇದೆ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 9:18:10. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ 13ನೇ ತಾರೀಕು. ಈ ದಿನ ಮತ್ತೊಂದು ವಿಶೇಷ ಇದೆ. ಅಂತಾರಾಷ್ಟ್ರೀಯವಾಗಿ ಒಂದು ವಿಶೇಷ ದಿನವನ್ನಾಗಿ ಈ ದಿನ ಆಚರಿಸಲಾಗತ್ತೆ. ಯಾವ ದಿನ ಈ ದಿನ? ಹೌದು, ಇಂಟರ್ನ್ಯಾಷನಲ್ ಹಮ್ಮಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಹಮ್ಮಸ್ ಡೇ ಅಂತ ಹೇಳಿ ಈ ದಿನವನ್ನು ಆಚರಣೆ ಮಾಡ್ತಾರೆ. ಏನಿದು ಹಮ್ಮಸ್,

0: ಈ ಕುರಿತು ನಮಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೇಳುಗರಾದ ಧಾತ್ರಿಯವರು. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ನಮಸ್ಕಾರ ಧಾತ್ರಿಯವರೇ.
1: ನಮಸ್ಕಾರ.
0: ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು?
1: ನಾವು 10th ಸ್ಟ್ಯಾಂಡರ್ಡ್ ಓದ್ತಾ ಇದೀವಿ.
0: ಹೌದಾ? ಈ ದಿನ ಹಮ್ಮಸ್ ಬಗ್ಗೆ ನೀವು ಮಾತಾಡ್ತೀರಾ ಅಲ್ವಾ? ಏನದು ಹಮ್ಮಸ್ ಅಂದ್ರೆ, ನಮ್ಮ ಕೇಳುಗರಿಗೂ ಸಹ ತಿಳಿಸ್ಕೊಡಿ.
1: ಹಮ್ಮಸ್ ಅನ್ನೋದು ಒಂಥರ ಡಿಪ್, ಈಗ ಮೇಯೋನೀಸ್, ಕೆಚಪ್ ಆ ತರ ಎಲ್ಲ ಸೈಡ್ ಡಿಶಸ್ ಇದೆಯಲ್ಲ, ಅದೇ ತರ ಹಮ್ಮಸ್ ಅನ್ನೋದು ಒಂದು ಡಿಪ್. ಅದು ಮಿಡಲ್ ಈಸ್ಟರ್ನ್ ಕಡೆಯಿಂದ ಬಂದಿರೋದು. ಆಕ್ಚುಲಿ ಅದು 13th ಸೆಂಚುರಿ ಸಿರಿಯಾ ದೇಶದಲ್ಲಿರೋ ಏನಂತಾರೆ, ಆ ಕಿಂಗ್ಸ್ ಕೋರ್ಟ್ ಅಲ್ಲೆಲ್ಲ ಇರುತ್ತಲ್ಲ, ಅವ್ರ ಕುಕ್ ಬುಕ್ ಅಲ್ಲಿ ಇರುವಂತ ಒಂದು ಖಾದ್ಯದ ರೆಸಿಪಿ.
0: ಓ, ಅಂದ್ರೆ ಅಷ್ಟೊಂದು ಅದಕ್ಕೆ ಪುರಾತನವಾದಂತಹ ಇತಿಹಾಸ ಇದೆ ಅಂತ ಹೇಳ್ತೀರಾ? ಅಂದ್ರೆ 13th ಶತಮಾನದಿಂದ ಇದನ್ನ ಉಪಯೋಗಿಸ್ತಾ ಇದಾರೆ ಅಂತ.
1: ಹೌದು, ತುಂಬಾ ಪುರಾತನ. ಅದಾದ್ಮೇಲೆ ಇವರು ಇನ್ವೇಡರ್ಸ್ ಎಲ್ಲ ಮಿಡಲ್ ಈಸ್ಟ್ ಅಂಗ್ ಹೋಗಿ ಅಲ್ಲಿಂದ ರೆಸಿಪಿ ಎಲ್ಲ ಇಡೀ ಜಗತ್ತಿಗೆ ಹಬ್ತು.
0: ಓಹೋ, ಅಂದ್ರೆ ಈಗ ಅದು ವಿಶ್ವಾದ್ಯಂತ ಅದನ್ನ ತಿಂತಾರೆ,
1: ವರ್ಲ್ಡ್ ವೈಡ್ ಖಾದ್ಯ ಈಗ.
0: ಯಾಕೆ ಇಷ್ಟೊಂದು ಜನಪ್ರಿಯ ಈ ಒಂದು ಖಾದ್ಯ?
1: ಹಮ್ಮಸ್ ಅನ್ನೋದು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಡಲ್ ಈಸ್ಟ್ ಅಲ್ಲಿ, ಮಿಡಲ್ ಈಸ್ಟ್ ಮತ್ತೆ ಎಲ್ರಿಗೂ ಶವರ್ಮಾ, ಪೂಟಿನ್ ಬೋಲ್ಸ್ ಅಂತದೆಲ್ಲ ತುಂಬಾ ಇಷ್ಟ. ಸೊ ಶವರ್ಮಾ, ಪೂಟಿನ್ ಬೋಲ್ಸ್ ಎಲ್ಲ ಒಂಥರ ಸ್ಟೇಪಲ್ ಆಗಿರೋ ಒಂದ್ ಇಂಗ್ರೀಡಿಯಂಟ್ ಅಂದ್ರೆ ಹಮ್ಮಸ್. ಹಮ್ಮಸ್ ಇಲ್ಲ ಅಂದ್ರೆ ಲೈಕ್ ಟೇಸ್ಟೇ ಬರಲ್ಲ ಅದಕ್ಕೆ. ಅಂಡ್ ಇನ್ನೊಂದು ಬಂದ್ಬಿಟ್ಟು, ಹಮ್ಮಸ್ ಮಾಡೋದು ಮನೇಲಿ ತುಂಬಾ ಈಸಿ, ಅಂಡ್ ಇಟ್ ಇಸ್ ಆಲ್ಸೋ ವೆರಿ ಹೆಲ್ದಿ.
0: ಸೊ ಹಾಗಾಗಿ ಅದಷ್ಟೊಂದು ಜನಪ್ರಿಯ ಅಂತ ನೀವು ಹೇಳ್ತೀರಾ?
1: ಎಸ್, ತುಂಬಾ ಜನಪ್ರಿಯ ಅದು.
0: ಅಂದ್ರೆ ನೀವ್ ಹೇಳದೇನು ಅಂತ ಹೇಳಿದ್ರೆ, ಆ ಒಂದು ಡಿಪ್, ಡಿಪ್ ಅನ್ನೋದಕ್ಕೆ ಕನ್ನಡದಲ್ಲಿ ಯಾವ ಪದ ಉಪಯೋಗಿಸ್ತಾರೆ ಅಂತ ನೀವು ಗೊತ್ತಿದ್ಯಾ? ನಿಮ್ಗೆ ಯಾವ ಒಂದು ಪದನ ಬಳಸ್ಬಹುದು?
1: ಐಡಿಯಾ ಇಲ್ಲ.
0: ಅಂದ್ರೆ ನೆಂಚ್ಕೊಳಕ್ಕೆ ಅಂತ ನಾವು ಹೇಳ್ತೀವಲ್ಲ ಅಲ್ವಾ, ನೆಂಚ್ಕೊಂಡು ತಿನ್ನೋದು ಅಂತ. ಅಂದ್ರೆ
1: ಬಳಸ್ತಾರೆ.
0: ಶವರ್ಮಾ, ರೋಲು ಅದರಲ್ಲೆಲ್ಲ. ಅಂದ್ರೆ ಬರೀ ಮಾಂಸದ ಆಹಾರದಲ್ಲಿ ಮಾತ್ರ ಈ ಒಂದು ಹಮ್ಮಸ್ ನ ಉಪಯೋಗಿಸ್ತಾರಾ?
1: ಅಬ್ಸಲ್ಯೂಟ್ಲಿ ಇಲ್ಲ, ಮಾಂಸದ ಆಹಾರ ಅಲ್ಲ. ಬೇಕಿದ್ರೆ ಹಮ್ಮಸ್ ನ ನಾವು ಸ್ಯಾಂಡ್ವಿಚ್ ಅಲ್ಲೂ ಬಳಸ್ಬೋದು. ಸ್ಯಾಲೆಡ್ ದಿನ ಏನಪ್ಪಾ, ಅದು ಇನ್ನು ಟೇಸ್ಟಿಯಾಗಿ ಮಾಡ್ಕೊಳಕ್ಕೆ ಸ್ಯಾಲೆಡ್ ಡ್ರೆಸ್ಸಿಂಗ್ ತರಾನು ಹಾಕ್ಬೋದು. ಆಮೇಲೆ ಮನೇಲೆ ಪ್ರಿಪೇರ್ ಮಾಡಿದ್ರೆ ಚಪಾತಿ, ರೊಟ್ಟಿ ಅದ್ರ ಜೊತೆನೂ ತಿನ್ಬೋದು.
0: ಹಾಗಿದ್ರೆ ಈ ಹಮ್ಮಸ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು?
1: ಆಕ್ಚುಲಿ ಒಂದು ಹ್ಯಾಬಿಟ್ ಇದೆ ನಂಗೆ, ನನ್ಗೆ ನಮ್ಮ ಅಪ್ಪನಿಗಿಬ್ರಿಗೂ, ನಮ್ಮಿಬ್ರಿಗೂ, ನಾವಿಬ್ರು ಒಂಥರ ತುಂಬಾ ಫುಡೀಸ್, ಮಲ್ಟಿ ಕ್ಯೂಸಿನ್, ಇಂಟರ್ನ್ಯಾಷನಲ್ ಫುಡ್ ಟ್ರೈ ಮಾಡೋದು ತುಂಬಾ ಇಷ್ಟ. ಸೊ ಹಿಂಗೆ ಆಗಾಗ ಎಲ್ಲಾದ್ರೂ ಈಚೆ ಹೋಗಿ ತಿನ್ಬೇಕಾದ್ರೆ, ಹಿಂಗೆ ಒಂದ್ ಟೈಮ್ ಮಿಡಲ್ ಈಸ್ಟರ್ನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ, ಅಲ್ಲಿ ನಾವು ಶವರ್ಮಾ ಆರ್ಡರ್ ಮಾಡಿದ್ವಿ, ಶವರ್ಮಾ ಜೊತೆ ಹಮ್ಮಸ್ ಕೊಟ್ಟಿದ್ರು, ತಿನ್ನಕ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಮನೆಗೆ ಹೋಗ್ಬಿಟ್ಟು ರೆಸಿಪಿ ಗೂಗಲ್ ಔಟ್ ಮಾಡಿದ್ರೆ ಹಮ್ಮಸ್ ಹಿಂಗೆ ಅಂತ ಮಾಡೋ ತುಂಬಾ ಈಸಿ ಅಂತ ಗೊತ್ತಾಯ್ತು. ಹಂಗೆ ಹಮ್ಮಸ್ ಇಷ್ಟ ಆಗಕ್ ಸ್ಟಾರ್ಟ್ ಆಯ್ತು ನಂಗೆ.
0: ಮನೆಯಲ್ಲೂ ಮಾಡ್ತೀರಾ?
1: ನಮ್ಮನೇಲೂ ಮಾಡ್ತೀವಿ ಹಮ್ಮಸ್.
0: ಹೌದಾ? ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತೀರಾ?
1: ಟೇಸ್ಟಿಯಾಗೇ ಮಾಡ್ತೀವಿ.
0: ಸರಿ, ಹಾಗಿದ್ರೆ ನೀವು ಹಮ್ಮಸ್ ಹೇಗೆಲ್ಲ ಮಾಡ್ತೀರಾ ಅಂತ ಹೇಳಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಆದ್ರೆ ಈಗ ಒಂದು ಹಾಡು ಮೂಡಿ ಬರುತ್ತೆ, ಆ ನಂತರ ನೀವು ತಿಳಿಸ್ಕೊಡೋರಂತೆ.
1: ಸರಿ.

0: 9:24:40 ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇದಿನ ಅಂತಾರಾಷ್ಟ್ರೀಯ ಹಮ್ಮಸ್ ದಿನವನ್ನಾಗಿ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಹಮ್ಮಸ್ ಅನ್ನೋದೊಂದು ಖಾದ್ಯ, ಆ ಕುರಿತಾಗಿ ನಮ್ಮ ಜೊತೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಕೇಳುಗರಾದ ಧಾತ್ರಿಯವರು. ಧಾತ್ರಿಯವರೇ, ಹಲೋ.
1: ಹಲೋ.
0: ಹಮ್ಮಸ್ ಬಗ್ಗೆ ನನಗೆ ಆಸಕ್ತಿ ಬಂತು, ಹಾಗಾಗಿ ನಾನು ಮನೆಯಲ್ಲೂ ಕೂಡ ಅದನ್ನ ಮಾಡೋದನ್ನ ಕಲ್ತ್ಕೊಂಡೆ ಅಂತ ನೀವು ಹೇಳಿದ್ರೆ ಏನೇನೆಲ್ಲ ಹಾಕ್ಬೇಕು ಈ ಹಮ್ಮಸ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ?
1: ಹಮ್ಮಸ್ ಅನ್ನ ಮನೆಯಲ್ಲಿ ತಯಾರಿಸೋದು ತುಂಬಾ ಸುಲಭ, ಬರೀ 5-6 ನಿಮಿಷ ಅಷ್ಟೇ ತಗೊಳ್ಳೋದು. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ, ಬೇಯಿಸಿರೋ ಕಡಲೆಕಾಳು, ಆಮೇಲೆ ಎಳ್ಳಿನ ಪೇಸ್ಟ್, ಆಮೇಲೆ ಸ್ವಲ್ಪ ನಿಂಬೆ ರಸ, ಆಲಿವ್ ಆಯಿಲ್, ಬೆಳ್ಳುಳ್ಳಿ ಮತ್ತೆ ಉಪ್ಪು, ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿದ್ರೆ ಟೇಸ್ಟಿ ಹಮ್ಮಸ್ ರೆಡಿ ಆಗುತ್ತೆ.
0: ಹೌದಾ? ಅಂದ್ರೆ ತರಿ ತರಿಯಾಗಿ ರುಬ್ಬೇಕಾ ಅಥವಾ ನುಣ್ಣಗೆ ಪೇಸ್ಟಿನ ತರ ಇರ್ಬೇಕಾ? ಇದು
1: ಪೇಸ್ಟ್ ತರ ರುಬ್ಬೇಕು.
0: ತಿನ್ನಕ್ಕೇನೋ ತುಂಬಾ ಟೇಸ್ಟಿ ಅಂತ ನೀವು ಹೇಳಿದ್ರಿ, ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ?
1: ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಕೂಡ ಹಮ್ಮಸ್ ದೇಹಕ್ಕೆ ತುಂಬಾ ಒಳ್ಳೇದು. ಇದರಲ್ಲಿ ಕಡಲೆಕಾಳು ಇಲ್ಲದ್ರಿಂದ ಪ್ರೋಟೀನು ಮತ್ತೆ ಫೈಬರ್ ತುಂಬಾ ಜಾಸ್ತಿ ಇರುತ್ತೆ. ಫೈಬರ್ ಇರೋದ್ರಿಂದ ಡೈಜೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಂಗೆ ಐರನ್ ಮತ್ತೆ ವೈಟಮಿನ್ ಬಿನು ತುಂಬಾ ಇರುತ್ತೆ. ಆಲಿವ್ ಆಯಿಲ್ ಹಾಕೋದ್ರಿಂದ ಹಾರ್ಟ್ ಒಳ್ಳೇದಂದ್ರೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಯಾಕಂದ್ರೆ ಬೇರೆ ಎಣ್ಣೆ ಎಲ್ಲ ಹಾಕಿದಾಗ ಸ್ವಲ್ಪ ಬ್ಯಾಡ್ ಕೊಲೆಸ್ಟ್ರಾಲ್ ಬರುತ್ತಲ್ಲ, ಸೊ ಹಾರ್ಟ್ ಪೇಷಂಟ್ಸ್ ಕೂಡ ಇದನ್ನ ತಿನ್ಬಹುದು.
0: ಅಂದ್ರೆ ಆರೋಗ್ಯಕರ ಲಾಭಗಳು ಕೂಡ ತುಂಬಾ ಇದೆ ಅಂತ ಹೇಳ್ತೀರಾ?
1: ಎಸ್. ಮತ್ತೆ ಇನ್ನೊಂದು, ಈಗ ವೀಗನ್ ಫ್ರೆಂಡ್ಲಿ ಡಯಟ್ ಫಾಲೋ ಮಾಡ್ತಾರೆ ಅಂದ್ರೆ, ಯಾವ್ದು ಪ್ರಾಣಿ ಪದಾರ್ಥನ ಬಳಸದೆ ಆಹಾರ ತಿಂತಾರಲ್ಲ, ಅವರು ಕೂಡ ಹಮ್ಮಸ್ ನ ಡಿಪ್ ತರ ಯೂಸ್ ಮಾಡ್ಬೋದು. ಯಾಕಂದ್ರೆ ಅದರ್ ಡಿಪ್ ಅಂದ್ರೆ ರ್ಯಾಂಚ್, ಅದಕ್ಕೆಲ್ಲ ಡೈರಿ ಪ್ರಾಡಕ್ಟ್ಸ್ ಹಾಕ್ತಾರೆ, ಸೊ ಅದನ್ನ ಯೂಸ್ ಮಾಡಕ್ ಆಗಲ್ಲ, ಆದ್ರೆ ಹಮ್ಮಸ್ ಅವರು ಯೂಸ್ ಮಾಡ್ಬೋದು.
0: ರುಚಿಯಾಗೂ ಇರುತ್ತೆ, ಹಾಗೆ ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ. ಜೊತೆಗೆ ಪ್ರಾಣಿಜನ್ಯ ಪದಾರ್ಥಗಳನ್ನ ತಿಂದೇ ಇರುವಂತವ್ರು, ವೇಗನ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರು ಕೂಡ ತಿನ್ಬಹುದು ಅಂತ ನೀವು ಹೇಳ್ತೀರಾ?
1: ಹೌದು.
0: ಹಾಗೆ ನೋಡಿ, ಇನ್ನೂ ಒಂದು ಇರಬಹುದು ಅಂತ ಹೇಳಿ ನಂಗೆ ಅನ್ಸುತ್ತೆ, ಈ ಡಯೆಟ್ ಫಾಲೋ ಮಾಡೋರ್ಗೂ ಕೂಡ ಇದು ತುಂಬಾ ಉಪಯೋಗ ಅಂತ ಅಲ್ವಾ?
1: ತುಂಬಾ ಉಪಯೋಗ, ನೀವ್ ಹೇಳಿದ್ ಕರೆಕ್ಟ್. ಈಗ ಡಯಟ್ ಫಾಲೋ ಮಾಡ್ತಾರಂದ್ರೆ ಏನು ತಿಂದ ಸ್ವಲ್ಪ ಮೈದಾನ ಎಲ್ಲ ಕಟ್ ಮಾಡೋರು ಬ್ರೌನ್ ಬ್ರೆಡ್ ಮೇಲೆ ಹಮ್ಮಸ್ ಹಾಕೊಂಡ್ ತಿನ್ಬಹುದು. ರುಚಿ ರುಚಿಯಾಗೂ ಇರುತ್ತೆ ಮತ್ತೆ ಕ್ಯಾಲರಿನು ಕಮ್ಮಿ ಇರುತ್ತೆ, ಸೊ ಡಯಟ್ ಫ್ರೆಂಡ್ಲಿನೂ ಕೂಡ ಹಮ್ಮಸ್.
0: ಹಾಗೇನೆ, ಮತ್ತೆ ಇನ್ನ ಯಾವ್ಯಾವ ಪದಾರ್ಥಗಳಲ್ಲಿ ನಾವು ಈ ಒಂದು ಹಮ್ಮಸ್ ನ ಬಳಸಬಹುದು?
1: ಶವರ್ಮಾಲಿ ಮತ್ತೆ ಪೂಟಿನ್ ಬೋಲ್ಸ್ ಅಲ್ಲಿ ಇದು ಸ್ಟೇಪಲ್ ಇರಲೇಬೇಕು. ನಮಗೆ ಇಷ್ಟ ಆಗೋ ಪ್ರಕಾರ ಅಂದ್ರೆ ಸ್ಯಾಂಡ್ವಿಚ್ ಮಧ್ಯೆ ಹಾಕೊಂಡು ತಿನ್ಬಹುದು, ಮತ್ತೆ ಸ್ಯಾಲಡ್ ಮೇಲೆ ಡ್ರೆಸ್ಸಿಂಗ್ ತರ ಮಾಡ್ಬೋದು. ಯಾಕಂದ್ರೆ ಕೆಲವು ಸಲ ಡ್ರೆಸ್ಸಿಂಗ್ ಇಂದ ಸ್ಯಾಲಡ್ ಸ್ವಲ್ಪ ಅನ್ಹೆಲ್ದಿ ಆಗ್ಬೋದು, ಬಟ್ ಹಮ್ಮಸ್ ಹಾಕಿದ್ರೆ ಸ್ಯಾಲಡ್ ಫುಲ್ ಹೆಲ್ದಿ ಆಗಿರುತ್ತೆ. ಮತ್ತೆ ಹಿಂದೆ ಹಸಿ ತರಕಾರಿ ತಿನ್ಬೇಕಾದ್ರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇಕಂದ್ರೆ ಸೌತೆಕಾಯಿ, ಕ್ಯಾರೆಟ್ ಅದ್ರ ಜೊತೆನು ನಂಚ್ಕೊಂಡ್ ತಿನ್ಬಹುದು. ಆಮೇಲೆ ಮನೇಲಿ ಏನು ಚಪಾತಿ ಮಾಡಿದ್ರೆ ನಂಚ್ಕೊಳಕ್ ಏನು ಇಲ್ಲ ಅಂದ್ರೆ ಬೇಕಂದ್ರೆ ಹಮ್ಮಸ್ ಜೊತೆನೆ ತಿನ್ಬಹುದು, ರೊಟ್ಟಿ ಜೊತೆನು ಅದನ್ನೇ ಮಾಡ್ಬೋದು.
0: ನೋಡಿ, ಟೇಸ್ಟ್ ಕೂಡ ಅದರ ರುಚಿ ಕೂಡ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಮಕ್ಳಿಗೂ ಸಹ ಇದನ್ನ ಕೊಡೋದಕ್ಕೆ ಸುಲಭ ಆಗುತ್ತೆ ಅಲ್ವಾ?
1: ಮಕ್ಕಳು ಖುಷಿಯಾಗಿ ತಿಂತಾರೆ ಹಮ್ಮಸ್.

0: ಎಲ್ಲಾ ತಾಯಂದ್ರೆ
1: ಮಕ್ಕಳಿಗೆ ವೆರೈಟಿ ಬೇಕು ಮತ್ತೆ ಮಕ್ಕಳಿಗೆ ಕ್ರಿಯೇಟಿವಿಟಿ ಬೇಕು ಊಟದಲ್ಲಿ. ಅವ್ರಿಗೆ ಹೇಳ್ಬೋದು ಇದು ಮಿಡಲ್ ಈಸ್ಟರ್ನ್ ಎಲ್ಲ ಮಾಡಿರೋದು ಏನು ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿದೆ ಅಂದ್ರೆ ಮಕ್ಕಳು ಆಬ್ವಿಯಸ್ ಆಗಿ ತಿಂತಾರೆ.
0: ಹಾಗೇನೆ ಮಧ್ಯ ಹಾಕಿ ರೋಲ್ ತರ ಸುತ್ಕೊಟ್ಬಿಟ್ರೆ ಚಪಾತಿನೆಲ್ಲ ಅವರು ತಿನ್ನೋದಕ್ಕೆ ಇಷ್ಟನೂ ಪಡ್ತಾರೆ, ಹಾಗೆ ಅವರಿಗೆ ಆರೋಗ್ಯಕ್ಕೂ ಸಹ ಒಳ್ಳೇದಾಗಿರುತ್ತೆ, ಯಾಕಂದ್ರೆ ಪೌಷ್ಟಿಕಾಂಶಗಳು ಹೆಚ್ಚಾಗಿರುತ್ತೆ ಅಂತ ಕೂಡ ನೀವು ಹೇಳಿದ್ದೀರಾ.
1: ಮಕ್ಕಳು ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ.
0: ಯಾವಾಗಿಂದ ಈ ಒಂದು ದಿನದ ಆಚರಣೆ ಬಂತು ಅಂತ ಏನಾದರೂ ನಿಮಗೆ ಗೊತ್ತಿದೆಯಾ?
1: 2012 ಇಂದ ಇಂಟರ್ನ್ಯಾಷನಲ್ ಹಮ್ಮರ್ಸ್ ಡೇ ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು.
0: ಈ ಒಂದು ಆಹಾರದಲ್ಲೇ ಇರುವಂತಹ ಏನು ಪೌಷ್ಟಿಕಾಂಶಗಳು, ಹಾಗೆ ಮಾಡೋದು ಕೂಡ ಸುಲಭ, ಜೊತೆಗೆ ಎಲ್ಲ ಖಾದ್ಯಗಳ ರುಚಿಯನ್ನ ಕೂಡ ಇದು ಹೆಚ್ಚಿಸುತ್ತೆ. ಇದಿಲ್ಲ ನೀವು ಹೇಳಿದ್ರಿ, ಇದಿಲ್ಲ ಅಂತ ಹೇಳಿದ್ರೆ ಶವರ್ಮ ಅದೆಲ್ಲ ಇನ್ಕಂಪ್ಲೀಟ್ ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಈ ಒಂದು ಜನಪ್ರಿಯತೆಯೇ ಈ ಇದನ್ನ ವಿಶ್ವಾದ್ಯಂತ ಅಂತಾರಾಷ್ಟ್ರೀಯವಾಗಿ ಆಚರಿಸೋದಕ್ಕೆ ಒಂದು ಕಾರಣ ಆಗಿರಬಹುದು ಅಲ್ವಾ? ಧನ್ಯವಾದ ಧಾತ್ರಿ ಅವರೇ. ಮತ್ತಿನ್ನೇನಾದ್ರೂ ಹಮ್ಮಸ್ ಕುರಿತಾಗಿ ಮಾಹಿತಿ ಇದ್ರೆ ನೀವು ಹಂಚ್ಕೋಬಹುದು.
1: ಮತ್ತೇನೂ ಇಲ್ಲ.
0: ನೋಡಿ, ಹಮ್ಮಸ್ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರಲಿಲ್ಲ, ಎಷ್ಟು ಸುಲಭವಾಗಿ ಮಾಡುವಂಥದ್ದು ಅಲ್ವಾ. ಈ ದಿನ ಈ ಒಂದು ಹಮ್ಮಸ್ನ ಕುರಿತಾಗಿ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ಧಾತ್ರಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ಧಾತ್ರಿ ಅವರೇ ನಿಮಗೆ.
1: ಧನ್ಯವಾದಗಳು ಸೀಮಾ ಅವರೇ.
0: ಅಂತಾರಾಷ್ಟ್ರೀಯ ಹಮ್ಮಸ್ ದಿನದ ಕುರಿತಾಗಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು ನಮ್ಮ ಕೇಳುಗರಾದ ಧಾತ್ರಿಯವರು. ಅತಿ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಒಂದು ರುಚಿಕರವಾದ ಹಾಗೆ ಪೌಷ್ಟಿಕಾಂಶ ಭರಿತ ಖಾದ್ಯ ಇದು. ನೋಡಿ, ಅವ್ರು ಹೇಳಿದ ಹಾಗೇ ಬೇರೆ ಎಲ್ಲ ಅಂದರೆ ಈ ಮಯೋನೀಸ್ ಅಂತ ಬೇಕು ಅಂತ ಮಕ್ಕಳು ಕೇಳ್ತಾರೆ, ಕೆಚಪ್ ಅಂತ ಕೇಳ್ತಾರೆ, ಆ ಎಲ್ಲದರ ಬದಲಾಗಿ ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು, ಹಾಗೆ ಮಕ್ಕಳಿಗೂ ಕೂಡ ನಾವು ಕೊಡಬಹುದು ಅಂತ ಹೇಳ್ತಾ ಈಗೊಂದು ಹಾಡನ್ನು ಕೇಳೋಣ. 9:30 55 ಸೆಕೆಂಡುಗಳ ಈ ಸಮಯದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ

0: ಐಶ್ವರ್ಯ ಚಿತ್ರದ ಗೀತೆ ಕುನಾಲ್ ಗಾಂಜಾವಾಲ್ ಅವರ ಧ್ವನಿಯಲ್ಲಿ ಕೇಳಿದ್ರೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ಇನ್ನು ಈ ಗೀತೆಗೂ ಮೊದಲು ನೀವು ಕೇಳಿದಂಥದ್ದು ಹೆಬ್ಬುಲಿ ಚಿತ್ರದ ಗೀತೆಯಾಗಿತ್ತು. ಶ್ರೇಯಾ ಘೋಷಾಲ್ ಹಾಗೂ ಶಾನ್ ಅವರ ಧ್ವನಿಯಲ್ಲಿ ಗೀತೆ ಇತ್ತು.
1: ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ.

ಅಧ್ಯಕ್ಷ ಚಿತ್ರದ ಗೀತೆ ಪಲ್ಲಕ್ ಮುಚ್ಚಲವರ ಧ್ವನಿಯಲ್ಲಿ ಮುಡಿಬಂತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ ಕಾರ್ಯಕ್ರಮ. ಸಮಯ ಆಗಿದೆ 9:41. ಸಂಜು ವೆಟ್ಸ್ ಗೀತಾ ಚಿತ್ರದ ಹಾಡು, ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಜಸ್ಸಿ ಗಿಫ್ಟ್ ಅವರ ಸಂಗೀತ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಿನ ವಿಶೇಷತೆಗಳನ್ನು ತಿಳ್ಕೊಂಡ್ವಿ. ಹಾಗೆ ಹಮ್ಮಸ್ ಬಗ್ಗೆ ಧಾತ್ರಿಯವರು ಚೆನ್ನಾಗಿ ಮಾತಾಡಿದ್ರು. ಹಮ್ಮಸ್ ಮಾಡುವ ಹುಮ್ಮಸ್ಸು ನಮಗೆ ಬಂತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರು? ಮಧುಸೂದನ್ ಅವರು. ಹಾಗೆ ಪುಷ್ಪ ಶಾನುಭೋಗರ್ ಗದಗ ಇಲ್ಲಿಂದ ಕಳಿಸಿ ಹಮ್ಮಸ್ ಡಿಪ್ ಬಗ್ಗೆ ಮಾಹಿತಿ ಚೆನ್ನಾಗಿ ಮೂಡ್ ಬಂತು. ಹಾಗೆ ಪ್ರಸಾರ ಆಗ್ತಾ ಇರುವಂತಹ ಹಾಡುಗಳು ಸಹ ಚೆನ್ನಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಣಿಯವರು ಮಳೂರಿನಿಂದ ಸಂದೇಶ ಕಳಿಸಿ ಚೆಲುವೆಯ ಬಗ್ಗೆ ಹೊಗಳಿಕೆ ಕೇಳುವಾಗ ಹೃದಯ ಹೂವಾಗತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಸಂದೇಶಗಳು ಬಂದಿದೆ. ನಾಗರಾಜ್ ಶರ್ಮಾ ಅವರು ಸಂದೇಶ ಕಳಿಸಿದ್ದಾರೆ. ಅಮೃತ ವರ್ಷಿಣಿ ಚಿತ್ರದ ಹಾಡುಗಳು ಆಗಿಂದಾಗೆ ಪ್ರಸಾರ ಆಗ್ತಾನೇ ಇದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಶಿವಮೊಗ್ಗದ ಹುಸೈನ್ ಅವರು ಒಳ್ಳೆಯ ಗೀತೆಗಳು ಮೂಡಿಬರ್ತಿದೆ ಅಂತ ಹೇಳ್ತಿದ್ದಾರೆ. ವಿಜಯ್ ಕುಮಾರ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಮತ್ತು ಗೀತಾ ನಾಗಪ್ಪ ಶಿವಮೊಗ್ಗ ಇಲ್ಲಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಹಾಡುಗಳನ್ನು ಕೇಳ್ತಾ ಸಂದೇಶಗಳನ್ನು ರವಾನೆ ಮಾಡ್ತಾ ಇರುವಂತಹ ನಮ್ಮ ಕೇಳುಗರು ನಾಗರತ್ನ ಅವರು, ರಾಜಾಜಿನಗರದ ನಮ್ಮ ಕೇಳುಗರು. ಹೀಗೆ ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಈಗ ಮನು ಅವರ ಧ್ವನಿಯಲ್ಲಿ ಒಂದು ಇಂಪಾದ ಗೀತೆ, ಚಿತ್ರ ಅವರ ಧ್ವನಿಯೂ ಕೂಡ ಸೇರಿದೆ ಈ ಒಂದು ಹಾಡಿನಲ್ಲಿ. ಕರ್ಪೂರದ ಗೊಂಬೆ ಚಿತ್ರದ್ದು, ಎಸ್ ನಾರಾಯಣ್ ಅವರು ಗೀತರಚನೆಯನ್ನು ಮಾಡಿದ್ದಾರೆ. ಹಂಸಲೇಖ ಅವರು ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನು ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಆತ್ಮೀಯ ಕೇಳುಗರೆ, ಇದರೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಆತ್ಮೀಯರೆಲ್ಲರಿಗೂ ಧನ್ಯವಾದಗಳು. ಸಮಯ 10:05. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡಿನ ಟಿವಿಕೆ ಸರ್ಕಾರ ಇಂದು ವಿಧಾನಸಭೆಯಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸಲಿದೆ. ವಿಶ್ವಾಸಮತ ಪರೀಕ್ಷೆಗೂ ಮುನ್ನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಬೆಂಬಲ ಕ್ರೋಢೀಕರಿಸಿದ್ದಾರೆ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿ ಇಂದು KJVS ಬೆಂಗಳೂರು ನಗರ ಜಿಲ್ಲಾ 2ನೇ ಸಮಾವೇಶ ಆಯೋಜಿಸಲಾಗಿದ್ದು, ಕಾರ್ಯಕ್ರಮವನ್ನು ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಲಿದ್ದಾರೆ. ಇದೇ 26ರಂದು ತುಮಕೂರಿನಲ್ಲಿ ನಡೆಯಲಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಉದ್ಘಾಟಿಸಿದ ಧ್ಯಾನ ಮಂದಿರದಲ್ಲಿಂದು ವಿಶ್ವಶಾಂತಿಗಾಗಿ ಜಾಗತಿಕ ಧ್ಯಾನ ಎಂಬ ಮೊದಲ ಕಾರ್ಯಕ್ರಮ ನಡೆಯಲಿದೆ. ವಾರ್ಷಿಕ ಒಟ್ಟು ದೇಶೀಯ ಉತ್ಪನ್ನ GDPಯ ತಾತ್ಕಾಲಿಕ ಅಂದಾಜುಗಳು ಮತ್ತು 4ನೇ ತ್ರೈಮಾಸಿಕದ GDP ಅಂದಾಜುಗಳನ್ನು ಬಿಡುಗಡೆ ಮಾಡುವ ದಿನಾಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಈ ಮೊದಲು ಪ್ರತಿ ವರ್ಷದ ಮೇ ತಿಂಗಳ ಕೊನೆಯ ಕೆಲಸದ ದಿನದಂದು ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಲಾಗುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ ವರ್ಷ June 7ರಂದು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಮಹಾರಾಷ್ಟ್ರದ ಜತ್ ತಹಸೀಲ್ನಲ್ಲಿ ನಿನ್ನೆ ನಡೆದ ಧಾರ್ಮಿಕ ಸಮಾವೇಶದ ವೇಳೆ ಗೋಡೆಯೊಂದು ಕುಸಿದು 6 ಮಂದಿ ಭಕ್ತರು ಮೃತಪಟ್ಟಿದ್ದು 15 ಮಂದಿ ಗಾಯಗೊಂಡಿದ್ದಾರೆ. ಬಲವಾದ ಗಾಳಿಯೊಂದಿಗೆ ಭಾರೀ ಮಳೆ ಸುರಿಯುತ್ತಿದ್ದ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತ ಶೆಟ್ಲರ್ಗಳು ಇಂದು ಸಿಂಗಲ್ಸ್ ವಿಭಾಗದ 32ರ ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. 27 ಸದಸ್ಯರ ತಂಡದೊಂದಿಗೆ ಭಾರತ ಈ ಕೂಟದಲ್ಲಿ ಪಾಲ್ಗೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹೌದು, ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸ್ಟುಡಿಯೋದಲ್ಲಿ ಸಮಯ 10:04:50. ನಿಮ್ಮಿಷ್ಟದ ಹೌದು ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ಗೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಚಿನ್ನದ ಹಳೆಯ ಗೀತೆಗಳು ನಿಮ್ಮ ಜೊತೆಯಾಗತ್ತೆ ಒಂದು ಗಂಟೆಯ ಅವಧಿಯವರೆಗೆ. ಹೌದು, 11 ಗಂಟೆಯವರೆಗೂ ನೀವು ಗೀತೆಗಳನ್ನು ಕೇಳ್ತಾ ಸಾಗಬಹುದು. ಗೆಜ್ಜೆ ಪೂಜೆ ಚಿತ್ರದ ಎವರ್ ಗ್ರೀನ್ ಹಾಡು ಎಸ್ ಜಾನಕಿಯವರ ಕಂಠ ಸಿರಿಯಲ್ಲಿ ಮುಡಿ ಬರ್ತಾ ಇದೆ. ಆರ್ ಎನ್ ಜೈಗೋಪಾಲ್ ಅವರ ಈ ಒಂದು ಉತ್ತಮವಾದ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆ ಇದೆ. ಹೌದು, ಅತಿಯಾದ ಆನಂದವನ್ನು ಅನುಭವಿಸುವ ಒಂದು ಸಮಯವನ್ನು ಇಂಗ್ಲೀಷ್ನಲ್ಲಿ ಕ್ಲೌಡ್ 9 ಅಂತ ಹೇಳಿ ಹೇಳ್ತಾರೆ. ಅಂತಹ ಅಪರಿಮಿತ ಆನಂದವನ್ನು ಅನುಭವಿಸ್ತಾ ಇರುವಂತಹ ಗೀತೆ ಇದು. ನಾಯಕಿಯ ಆನಂದದಲ್ಲಿ ಮೈಮರೆತು ಹಾಡುವಂತಹ ಈ ಒಂದು ಚಂದದ ಗೀತೆ ಗೆಜ್ಜೆ ಪೂಜೆ ಚಿತ್ರದ ಈ ಹಾಡು. ಈಗ ನಿಮಗಾಗಿ ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಮೊದಲ ಗೀತೆಯಾಗಿ

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್,
0: ಹಾಗೂ ಸಂಜೆ 5:02.
3: ಹತ್ತು ಗಂಟೆ 10:32 ಸಮಯ ಇದು. ಕೇಳ್ತಾ ಇದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನು ಮುಂದಿನ ಗೀತೆ ಎಲ್ಲ ಈಶ್ವರಿ ಅವರ ಧ್ವನಿಯಲ್ಲಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಗಾಂಧಿನಗರ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ. ಸತ್ಯಂ ಅವರ ಸಂಗೀತ ಈ ಹಾಡಿಗಿದೆ.

0: ಎಂಥ ಚಂದದ ಗೀತೆ ಅಲ್ವಾ. ಹಾಗೆಯೇ ನಮ್ಮ ಕನ್ನಡ ಗಾಯನ ಲೋಕದ ಅದ್ಭುತ ಕಂಠಸಿರಿಗಳು ಅಲ್ವಾ. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಯಾರು ಮತ್ತೊಬ್ಬ ಗಾಯಕಿ ಅಂತ ಹೇಳಿ ನೀವು ಗೆಸ್ ಮಾಡಿ ನಮಗೆ ಕಳಿಸ್ಬೇಕು. ಈಗಷ್ಟೇ ನೀವು ಗಾಂಧಿನಗರ ಚಿತ್ರದ ಗೀತೆಯನ್ನು ಕೇಳಿದ್ರಲ್ಲ, ಪಿ ಬಿ ಶ್ರೀನಿವಾಸ್ ಅವರ ಜೊತೆಯಲ್ಲಿ ದನಿಗೂಡಿಸಿದಂತಹ ಗಾಯಕಿ ಯಾರು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ. 10:15:10 ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ
1: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
2: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
1: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

0: ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.
1: ನಮ್ಮ ಕೇಳುಗರು ಅವರ ಕಿವಿಯನ್ನು ವಿವಿಧ ಭಾರತಿಗೆ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ ಅಂತ ಈ ಸಂದೇಶದ ಮೂಲಕವೇ ನಮಗೆ ತಿಳಿಯುತ್ತೆ. ಹೌದು, ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕಿ ಯಾರು ಅಂತ ಹೇಳಿ ನಾನು ಕೇಳಿದ್ದೆ. ಎಷ್ಟು ಶೀಘ್ರವಾಗಿ ಉತ್ತರ ಬಂದುಬಿಡ್ತು, ಪಿ ಸುಶೀಲಾ ಅವರು ಅಂತ ಹೇಳಿ. ಹೌದು, ಎಲ್ಲವೂ ಪಿ ವಿ ಶ್ರೀನಿವಾಸ್, ಪಿ ಸುಶೀಲಾ ಇವರೆಲ್ಲರ ಧ್ವನಿಗಳನ್ನು ನಾವು ಕೇಳೋದಕ್ಕೆ ಹಾಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಹೇಳಬಹುದು. ಯಾರು ಅಂತ ಹೇಳಿದ್ರೆ ರಾಜಾಜಿನಗರದ ರತ್ನ ಅವರು. ಹಾಗೆ ಬಹಳ ಸುಲಭವಾಗಿ ನೀವು ಪ್ರಶ್ನೆಯನ್ನು ಕೇಳಿಬಿಟ್ರಿ ಅಂತ ಹೇಳಿ ಸಂಜಯ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಧನ್ಯವಾದ ನಿಮ್ಮ ಈ ಒಂದು ಶೀಘ್ರವಾದಂತಹ ಸ್ಪಂದನೆಗೆ ಅಂತ ಹೇಳ್ತಾ ಈಗ ಮತ್ತೊಂದು ಚಂದದ ಗೀತೆ, ಎವರ್ ಗ್ರೀನ್ ಗೀತೆ, ನಾ ಮೆಚ್ಚಿದ ಹುಡುಗ ಚಿತ್ರದ್ದು, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ಆರ್ ಎನ್ ಜಯ ಗೋಪಾಲ್ ಅವರ ಗೀತರಚನೆ, ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿದೆ.

ಬೆಳ್ಳಿ ಮೋಡ ಚಿತ್ರದ ಟೈಟಲ್ ಟ್ರ್ಯಾಕ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಗಳಲ್ಲಿತ್ತು. ವಿಜಯ ಭಾಸ್ಕರ್ ಅವರ ಸ್ವರಕಲ್ಪನೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ನೀವಿದ್ದೀರೆ. ಚಂದದ ಗೀತೆಗಳು ಕೂಡ ನಮ್ಮ ಜೊತೆಯಾಗಿದೆ. ಮುಂದೆ ಸರ್ವಮಂಗಳ ಚಿತ್ರದ ಹಾಡು, ಪಿ ಸುಶೀಲಾ ಅವರು ಹಾಡಿರುವಂಥದ್ದು. ಇದೊಂದು ಜಾನಪದ ರಚನೆ, ಸತ್ಯಮ್ ಅವರ ಸಂಗೀತ ಈ ಒಂದು ರಚನೆಗಿದೆ.

ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ

ಇಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹತ್ತು ಗಂಟೆ 31:31 ಕೇಳ್ತಾ ಇದ್ರಿ ಓಲ್ಡ್ ಈಸ್ ಗೋಲ್ಡ್, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜೈಗೋಪಾಲ್ ಅವರು ಗೀತೆಯನ್ನು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ರಾಗ ನಿರ್ದೇಶನ ಈ ಹಾಡಿಗಿದೆ. ಚಿತ್ರ ತೂಗುದೀಪ.
3: ಶಶಿಕಿರಣ

ಬಂಗಾರದ ಹೂವು ಚಿತ್ರದ ಈ ಎವರ್ ಗ್ರೀನ್ ಗೀತೆ ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಗಳಲ್ಲಿ ಮೂಡಿಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ಹತ್ತು ಗಂಟೆ 10:48 ಸಮಯ ಇದು. ಸಾಗ್ತಾ ಇದ್ದೇವೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಪ್ರತಿದಿನ ಬೆಳಗ್ಗೆ 10:02, ಹಾಗೆ ಸಂಜೆ 5:02. ಇನ್ನೀಗ ಕಠಾರಿ ವೀರ ಚಿತ್ರದ ಹಾಡು ಪಿ ಸುಶೀಲ ಅವರ ಧ್ವನಿಯಲ್ಲಿ, ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಈಗಷ್ಟೇ ಮೂಡಿ ಬಂದಂತಹ ಗೀತೆ ಮಣ್ಣಿನ ಮಗ ಚಿತ್ರದ್ದಾಗಿತ್ತು. ಪಿ ಸುಶೀಲ ಅವರ ಧ್ವನಿಯಲ್ಲಿ ಈ ಗೀತೆ ಇತ್ತು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಹಾಡಿಗಿತ್ತು.

ಯಾಕಂದ್ರೆ ಚಿತ್ರದ ಒಂದು ಎನರ್ಜೆಟಿಕ್ ಹಾಡು ಇದು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಇದೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

ಒಳ್ಳೆಯ ಗೀತೆಗಳು ಅಂತ ಹೇಳಿ ಗುಳೇದ ಗುಡ್ಡದ ವಿರೂಪಾಕ್ಷ ಅವರು, ಎನ್ ಜಿ ಬಸವರಾಜ್ ಅವರು, ಹಾಗೆ ಸೋಮಶೇಖರ್ ತಟ್ಟಿಯವರು ಹಂಪಸಾಗರದಿಂದ, ಮತ್ತು ಯಾರು ಸುಮಾ ಅವರು ಸುಮಕದ ಕಟ್ಟೆಯಿಂದ, ಮಹೇಶ್ ಮಂಡ್ಯದಿಂದ, ಸಿರಿಗೆರೆಯ ಉಮೇಶ್ ಅವರು, ಹಾಗೆ ಟಿ ವಿ ಸರ್ಕಲ್ನ ಚಿದಾನಂದ್ ಅವರು, ಹಾಗೆ ರಮೇಶ್ ರಂಗ ವಿದ್ಯಾರ್ಥಿ ನಾಗರಾಜ ಶರ್ಮಾ ಅವರು, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ಹಾಗೆ ಮತ್ತಿನ್ಯಾರು ಬೊಪ್ಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಂಗಳ ಮೈಸೂರಿನಿಂದ, ಇಂದ್ರಾಣಿ ಕೈಲಾಸ್ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಇಲ್ಲಿಂದ, ಹಾಗೆ ಕವಿತಾ ಶ್ರೀನಿವಾಸ್ ವೈ ಎಸ್ ಕಾಲೋನಿ ಧಾರವಾಡದಿಂದ, ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಶಾಂತಾರಾಮ್ ಜೋಗುಪಾಳ್ಯ ಹಲಸೂರಿನಿಂದ, ಅರುಣ ಮೈತ್ರಿ ಅವರು, ಹಾಗೆ ನಾಗರತ್ನ ಅವರು, ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಬೆಳಗಾವಿ ಕನಬರ್ಗಿಯಿಂದ ಬಸವರಾಜ್ ಕಂಬಾರವರು, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಮತ್ತು ತೀರ್ಥೇಶ್

ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸ್ಯಾಂಡಲ್ವುಡ್ ನಮ್ಮ ಮ್ಯಾಜಿಕಲ್ ಮ್ಯೂಸಿಕ್ ಕಂಪೋಸರ್ ಅಂತಾನೆ ಹೆಸರಾಗಿದ್ದಾರೆ ಅರ್ಜುನ್ ಜನ್ಯ ಅವರು. ಅರ್ಜುನ್ ಜನ್ಯ ಅವರ ಜನ್ಮದಿನ ಎಂದು ಹಾಗಾಗಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರೇ ಕಂಪೋಸ್ ಮಾಡಿರುವಂತಹ ಒಂದಷ್ಟು ಚಂದದ ಹಾಡುಗಳನ್ನು ಕೇಳ್ತಾ ಒಂದು ಸ್ವಲ್ಪ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾ ಸಾಗೋಣ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ಸಂಗೀತದ ತಾರೆ ಅಂತಾನೆ ಹೇಳಬಹುದು ಅರ್ಜುನ್ ಜನ್ಯ. ಅರ್ಜುನ್ ಜನ್ಯ ಅವರ ಮೊದಲ ಹೆಸರು, ಮೂಲ ಹೆಸರು ಲೋಕೇಶ್ ಅಂತ. ಅವರು ಅರ್ಜುನ್ ಜನ್ಯ ಅವರು ಕೆ ಕಲ್ಯಾಣ್ ಅವರ ಹತ್ರ ಕೀಬೋರ್ಡ್ ಕಲೀಲಿಕ್ಕೆ ಹೋಗ್ತಾ ಇದ್ರಂತೆ. ಆ ಟೈಮಲ್ಲಿ ಕಲ್ಯಾಣ್ ಅವರು ಅವ್ರಿಗೆ ಅರ್ಜುನ್ ಅನ್ನುವ ಹೆಸರನ್ನು ಇಡ್ತಾರೆ. ಅದಾದ ಮೇಲೆ ಅವರು ಕೆ ಕಲ್ಯಾಣ್ ಅವರ ಜೊತೆಗೆ ಸೇರಿಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇರಬೇಕಾದ್ರೆ ಸುದೀಪ್ ಅವರು ಅವ್ರಿಗೆ ಜನ್ಯ ಅನ್ನುವ ಹೆಸರನ್ನು ಕೊಡ್ತಾರೆ. ಕೆ ಕಲ್ಯಾಣ್ ಅವರ ಅರ್ಜುನ್ ಮತ್ತು ಸುಜೀಪ್ ಅವರ ಜನ್ಯ ಎರಡೂ ಸೇರಿಕೊಂಡು ಅರ್ಜುನ್ ಜನ್ಯ ಅಂತ ಹೇಳಿ ಆಗತ್ತೆ. ಅದಾದಮೇಲೆ ಅವರು ಸುಮಾರು 150 ಹೆಚ್ಚು ಸಿನಿಮಾಗಳಿಗೆ, ಸಿನಿಮಾ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಅರ್ಜುನ್ ಜನ್ಯ. ಇಂದಿನ ಕಲಾಭಾರತಿಯಲ್ಲಿ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಲ್ಲ ಸಾಧಕರ ಹಾಗೆ, ಎಲ್ಲ ಸಾಧಕರ ಜೀವನದಲ್ಲಿ ಬರುವ ಹಾಗೆ ಅರ್ಜುನ್ ಅವರ ಬದುಕು ಕೂಡ ಹೂವಿನ ಹಾಸಿಗೆ ಏನೂ ಆಗಿರಲಿಲ್ಲ. ಅವರ ಒಂದು ಇಷ್ಟು ಸಾಧನೆ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು.

ಕಷ್ಟಪಟ್ಟು ಬಂದಿದ್ದಾರೆ ಅಂತ ಹೇಳಿದ್ವಲ್ವಾ, ಆದರೆ ಈಗೀಗ ಅವರಿಗೆ ಸಂಗೀತ ಸಂಯೋಜನೆ ಮಾಡೋದು ಬಹಳ ಚೆನ್ನಾಗಿ ಒಲಿದು ಬಂದಿದೆ. ನಮಗೆಲ್ರಿಗೂ ತುಂಬ ಅಂದರೆ ಯಂಗ್ಸ್ಟರ್ಸ್ಗಿರಲಿ, ಗಂಡ ಹೆಂಡತಿಗೆ, ಒಬ್ರನ್ನೊಬ್ರು ಇಷ್ಟಪಡೋರಿಗೆ, ತುಂಬ ಪ್ರೀತಿಸೋರಿಗೆ ಇತ್ತೀಚೆಗೆ ಬಹಳ ಒಂದು ಜನರು ಮೆಚ್ಚಿದಂಥ ಒಂದು ಹಾಡು ಕೌಸಲ್ಯ ಇರುತ್ತೆ, ಇಷ್ಟೊಂದು ಜನರನ್ನು ತಲುಪುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾರೆ ಶಶಾಂಕ್ ಅವರು. ಅಂಥ ಒಂದು ಚಂದದ ಹಾಡನ್ನು ಕೇಳ್ತಾ ಕೇಳ್ತಾ ಕಲಾಭಾರತಿ ಕಾರ್ಯಕ್ರಮದ ಮೊದಲ ಹಾಡು ಬರ್ತಾ ಇದೆ, ಕೇಳಿ.

ನುಡಿಸ್ತಾರೆ, ಗಾಯಕರಾಗಿದ್ದಾರೆ, ಸಂಗೀತ ನಿರ್ದೇಶಕರ ಜೊತೆಗೆ ಸಿನಿಮಾ ಕೂಡ ನಿರ್ದೇಶನವನ್ನು ಕೂಡ ಮಾಡ್ತಾ ಇದ್ದಾರೆ ಅರ್ಜುನ್ ಜನ್ಯ. 2006 ಬಂದ ಸಿನಿಮಾ ಆಟೋಗ್ರಾಫ್ ಪ್ಲೀಸ್, ಆ ಒಂದು ಸಿನಿಮಾಕ್ಕೆ ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿದ್ರು. ಅದಾದ ನಂತರ ಸಾಕಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇಲ್ಲಿವರೆಗೂ 150 ಹೆಚ್ಚು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. 2009 ಬಂದ ಸಿನಿಮಾ ಬಿರುಗಾಳಿ, ಈ ಒಂದು ಸಿನಿಮಾದಲ್ಲಿ ಅವರು ನೀಡಿದಂತಹ ಸಂಗೀತ ಜನಕ್ಕೆ ತುಂಬ ಇಷ್ಟ ಆಯಿತು. ಈ ಸಿನಿಮಾದ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ ಇಷ್ಟ ಆಯಿತು. ಅದಾದಮೇಲೆ 2010 ಸಂಚಾರಿ ಚಿತ್ರದ ಹಾಡುಗಳು ಕೂಡ ಕರ್ನಾಟಕದ ಜನರ ಮನಸ್ಸನ್ನು ಸೂರೆಗೊಂಡವು. ಈಗ ಅವರೇ ಹಾಡಿರುವಂತಹ ಮತ್ತೊಂದು ಹಾಡನ್ನು ಕೇಳೋಣ. ರಾಂಬೋ ಚಿತ್ರದ ಗೀತೆ, ಅರ್ಜುನ್ ಜನ್ಯ, ಪ್ರಿಯಾ ಹಿಮೇಶ್ ಅವರ ಧ್ವನಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರೇ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. ಸೋನು ನಿಗಮ್ ಹಾಗೂ ಪೃಥ್ವಿ ಭಟ್ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅರ್ಜುನ್ ಜನ್ಯ ಕನ್ನಡ ಚಿತ್ರರಂಗದ ಸಂಗೀತ ಸಂಯೋಜಕರಾಗಿ, ಗಾಯಕರಾಗಿ, ಸಂಗೀತ ನಿರ್ದೇಶಕರಾಗಿ ಹೆಸರಾಗಿದ್ದಾರೆ. ಬಹಳಷ್ಟು ಜನ ಅವರನ್ನ ಕನ್ನಡ ಚಿತ್ರರಂಗದ ಎಆರ್ ರೆಹಮಾನ್ ಅಂತ ಕೂಡ ಕರೀತಾರೆ. ತಮ್ಮ ಸಂಗೀತ ನಿರ್ದೇಶನದಿಂದ ಮನೆ ಮಾತಾಗಿರುವಂತಹ ಪ್ರತಿಭಾವಂತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ಈ ದಿನ ಅಂದರೆ ಮೇ 13 ಅವರ ಜನ್ಮದಿನ. ಅವರು ಮೊದಲಿಗೆ ವಿ ಮನೋಹರ್ ಮತ್ತು ಕಲ್ಯಾಣ್ ಅವರ ಜೊತೆಯಲ್ಲಿ ಕೀಬೋರ್ಡನ್ನು ಕಲಿತಾ ಇದ್ರು. ಕೀಬೋರ್ಡ್ ಜೊತೆಗೆ ಅವರು ಕೊಳಲನ್ನು ಕೂಡ ನುಡಿಸ್ತಾರೆ, ಹಾರ್ಮೋನಿಯಂ ಕೂಡ

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

May 13 ಅರ್ಜುನ್ ಜನ್ಯ ಅವರ ಹುಟ್ಟಿದ ದಿನ. ಲೋಕೇಶ್ ಕುಮಾರ್ ಅಂತ ಇದ್ದವರು ಅರ್ಜುನ್ ಜನ್ಯ ಆಗ್ತಾರೆ. ಅರ್ಜುನ್ ಜನ್ಯ ಆದ ನಂತರ ಸುಮಾರು 150 ಹೆಚ್ಚು ಸಿನಿಮಾದ ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡ್ತಾರೆ. ಒಂದಷ್ಟು ಟಿವಿ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡ್ತಾರೆ ಅರ್ಜುನ್ ಜನ್ಯ ಅವರು. ಅಂದರೆ ನಾನು ಆವಾಗಲೇ ಹೇಳಿದಾಗೆ ಪ್ರತಿ ಸಾಧಕರ ಜೀವನ ಕೂಡ ಮೊದಲಿಂದನೂ ಕೂಡ ಹೂವಿನ ಹಾಸಿಗೆಯ ಹಾಗೆ ಇರೋದಿಲ್ಲ. ಅವರ ಒಂದೊಂದು ಕಣ್ಣೀರಿನ ನೋವಿನ ದುಃಖದ ಕಥೆ ಕೂಡ ಇರುತ್ತೆ. ಹಾಗೆ ಅರ್ಜುನ್ ಜನ್ಯ ಅವರಿಗೆ ಕೂಡ ಆರಂಭದ ದಿನಗಳು ಕಷ್ಟದಿಂದ ಕೂಡಿದ್ವು. ಅದನ್ನೆಲ್ಲ ಎದುರಿಸಿ ಇಲ್ಲಿವರೆಗೂ ಬರೋದಕ್ಕೆ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಮೊದಮೊದಲು ಅವರು ಆರ್ಕೆಸ್ಟ್ರಾದಲ್ಲಿ ಸಂಗೀತ ಗೋಷ್ಠಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತುಂಬಾ ಕಷ್ಟದ ಪರಿಸ್ಥಿತಿ ಇತ್ತು. ಇಂಥ ದಿನಗಳಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೇನೆ. ನಾನು ದೇವರನ್ನು ತುಂಬ ನಂಬ್ತೇನೆ. ಕೆಲವೊಂದು ಸಂದರ್ಭಗಳಲ್ಲಿ ನನಗೆ ಒಂದು ರೀತಿಯ ಪವಾಡದ ಹಾಗೆ ಒಂದಷ್ಟು ವಿಚಾರಗಳು ನಡೆದಿದೆ ಅಂತ ಕೂಡ ಅರ್ಜುನ್ ಜನ್ಯ ಅವರು ಹೇಳ್ಕೊಳ್ತಾರೆ. ಲೋಕೇಶ್ ಕುಮಾರ್ ಅವರು ಅರ್ಜುನ್ ಜನ್ಯ ಆದ ನಂತರ 2006 ಆಟೋಗ್ರಾಫ್ ಪ್ಲೀಸ್ ಅನ್ನುವ ಸಿನಿಮಾದ ಮೂಲಕ ಸಂಗೀತ ಕ್ಷೇತ್ರಕ್ಕೆ ಬರ್ತಾರೆ. ಬಿರುಗಾಳಿ, ಸಂಚಾರಿ, ಜರಾಸಂಧ, ಯುಗ, ಸ್ಲಂಬಾಲ ಇಂಥ ಒಂದಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಕೊಟ್ಟಿದ್ದು ಅವರಿಗೆ ಒಂದಷ್ಟು ಯಶಸ್ಸನ್ನು ತಂದುಕೊಟ್ರು ಕೂಡ. ಕಿಚ್ಚ ನಮ್ಮ ಸುದೀಪ್ ಅವರ ಅಭಿನಯದ ಕೆಂಪೇಗೌಡ ಚಿತ್ರದ ಹಾಡುಗಳ ಮೂಲಕ ಇನ್ನಷ್ಟು ಮತ್ತಷ್ಟು ಜನರಿಗೆ ಹತ್ತಿರ ಆಗ್ತಾ ಹೋಗ್ತಾರೆ ಅರ್ಜುನ್ ಜನ್ಯ ಅವರು. ಅದಾದ ನಂತರ ಒಂದಾದ ನಂತರ ಒಂದು ಯಶಸ್ಸನ್ನು ಕಾಣ್ತಾ ಹೋಗಿ ಸಂಗೀತ ನಿರ್ದೇಶಕರಾಗಿ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ, ಅದಾದ ನಂತರ ಏನು ಸಿನಿಮಾ ನಿರ್ದೇಶನ ಕೂಡ ಮಾಡುವಂಥ ಹಂತವನ್ನು ತಲುಪಿದ್ರು ಅರ್ಜುನ್ ಜನ್ಯ. ಅವರೇ ಹಾಡಿರುವಂಥ ಒಂದಷ್ಟು ಹಾಡುಗಳು ಕೂಡ ಇದೆ. ರೋಮಿಯೋ ಚಿತ್ರದ ಬೆಳಗಾಗೆದ್ದು ಕಾಫಿ ಕುಡಿ ಎನ್ನುವಂಥದ್ದು, ಲಕ್ಕಿ ಸಿನಿಮಾದ ಗೌರಮ್ಮ ಗೌರಮ್ಮ, ವಿಕ್ಟ್ರಿ, ಮನೆ ತಂಕ ಬಾರಿ ಮನೆ ತಂಕ, ಈ ಹಾಡುಗಳಿಗೆ ಕೂಡ ಅವರು ಧನಿಯಾಗಿದ್ದಾರೆ. ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು, ಕರ್ನಾಟಕ ರಾಜ್ಯ ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಂತ ಹೇಳಿ ಅಲೆಮಾರಿ ಸಿನಿಮಾದ ಹಾಡುಗಳಿಗೆ, ಮತ್ತು ಬೇರೆ ಬೇರೆ ಖಾಸಗಿ ಪ್ರಶಸ್ತಿಗಳು ಕೂಡ ಬಂದಿದೆ. ಭಜರಂಗಿ ಚಿತ್ರದ ನಿರ್ದೇಶನಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸೇರಿದ ಹಾಗೆ ಸಾಕಷ್ಟು ಇವರಿಗೆ ಗೌರವ ಪ್ರಶಸ್ತಿಗಳು ಸಹ ಬಂದಿರೋದನ್ನು ನಾವೆಲ್ಲ ಗಮನಿಸಬಹುದು.

ಅಲೆಮಾರಿ ಚಿತ್ರದ ಹಾಡು ಶ್ರೇಯಾ ಘೋಷಾಲ್ ಮತ್ತು ಜಾವೇದ್ ಅಲಿ ಅವರ ಧ್ವನಿಯಲ್ಲಿತ್ತು. ಸಂತು ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರದ್ದೇ ಸಂಗೀತ. ಹಾಗೆ ಅಂಬೆ ನಿಂಗ್ ವಯಸ್ಸಾಯ್ತು ಚಿತ್ರದ ಹಾಡು ಗುಮ್ಮನೇನಿ ವಿಜಯಬಾಬು ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತವಿತ್ತು. ಇನ್ನು ಯುಗ ಪಟ್ರೆ ಲವ್ಸ್ ಪದ್ಮ ಧಿಮಾಕೋ ಸ್ಲಂಬಾಲ ದೀನ ಮಚ್ಚ ಬಿರುಗಾಳಿ ಜುಗಾರಿ ಸಂಚಾರಿ ನಮ್ಮೇರಿಯಲ್ ಒಂದಿನ ಗುಬ್ಬಿ ಕೆಂಪೇಗೌಡ ರಾಜಧಾನಿ ಜರಾಸಂಧ ತುಗಲಕ್ ಲಕ್ಕಿ ಜಯಮ್ಮನ ಮಗ ವಿಕ್ಟ್ರಿ ಆಟೋ ರಾಜ ಬರ್ಫಿ ದಿಲ್ವಾಲಾ ಸ್ವೀಟಿ ನನ್ ಜೋಡಿ ಚಡ್ಡಿ ದೋಸ್ತ್ ಡೌ ಭಜರಂಗಿ ದಿಲ್ ರಂಗಿಲಾ ಡಾರ್ಲಿಂಗ್ ಅಂಗಾರಕ ಮಾಣಿಕ್ಯ ಪಾರು ವೈಫ್ ಆಫ್ ದೇವದಾಸ್ ಅಧ್ಯಕ್ಷ ಮತ್ತೆ ಸೂಪರೋ ರಂಗ ನೀನಾ ದಿನ ಮರೆಯಾದೆ ಜಾಕ್ಸನ್ ರಾಜರಾಜೇಂದ್ರ ಡಿ ಕೆ ಗೋವಾ ಕಲ್ಪನಾಟು ಸೇರಿದ ಹಾಗೆ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡಿರುವಂಥ ಅರ್ಜುನ್ ಜನ್ಯ ಅವರು ಯುವ ಜನರ ನಾಡಿ ಮಿಡಿತವನ್ನು ಅರಿತಿದ್ದಾರೆ. ಅವರ ಸಂಗೀತ ಸುಧೆ ಹೀಗೆ ಹರಿತಾ ಇರಲಿ, ಅವರ ಬದುಕು ಕೂಡ ಸುಖ ಸಂತೋಷದಿಂದ ಕೂಡಿರಲಿ, ಸಂಗೀತ ಪ್ರೇಮಿಗಳನ್ನು ಮತ್ತಷ್ಟು ರಂಜಿಸಲಿ ಅನ್ನೋದೇ ನಮ್ಮ ಆಶಯ. ಮತ್ತೊಮ್ಮೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿ ಕೈಗಾರಿಕೆ ಹೂಡಿಕೆದಾರರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಚಾಲ್ತಿಯಲ್ಲಿರುವ ಯೋಜನೆಗಳು ಹಾಗೂ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಅಭಿವೃದ್ಧಿ ಯೋಜನೆಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡು

0: ಪ್ರಗತಿಪರ ರೈತ ಮಹಿಳೆ ಪ್ರಶಸ್ತಿಗೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಕಡ್ಡಿರಾಂಪುರ ಗ್ರಾಮದ ಗೌರಮ್ಮ ಸಿದ್ದಲಿಂಗಯ್ಯ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಒಟ್ಟು 8 ಜನ ಮಹಿಳೆಯರು ಭಾಜನರಾಗಿದ್ದಾರೆ. ಕಲಬುರಗಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಕಡ್ಡಿರಾಂಪುರ ಗ್ರಾಮದಲ್ಲಿ ಸಾವಯವ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗೌರಮ್ಮ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ತಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗೌರಮ್ಮ. ಕಡ್ಡಿರಾಂಪುರ ಗ್ರಾಮದಲ್ಲಿ 12 ಎಕರೆ ಜಮೀನಿದೆ. ಬಾಳೆ, ತೆಂಗು, ಅಡಿಕೆ, ಲೆಮನ್, ನುಗ್ಗೆಕಾಯಿ, ಕಬ್ಬು, ಮಾವು, ಟೀಕುಡ್ಡು ಎಲ್ಲಾ ಸೇರಿಸಿ ಸಮಗ್ರ ಕೃಷಿ ಮಾಡಲಾಗಿದೆ. ಹನಿ ನೀರಾವರಿ ಯೋಜನೆ ಮಾಡಲಾಗಿದೆ. ಇವೆಲ್ಲ ಪ್ರಯತ್ನದಿಂದ ನನಗೆ ಕಲ್ಯಾಣ ಕರ್ನಾಟಕದಿಂದ ವಿಜಯನಗರ ಡಿಸ್ಟಿಕ್ಗೆ ನನಗೆ ಅವಾರ್ಡ್ ಸಿಕ್ಕಿದೆ. ಉತ್ತಮ ರೈತ ಮಹಿಳೆ ಎಂದು ನನಗೆ ಪ್ರಶಸ್ತಿ ಸಿಕ್ಕಿದೆ.
0: ಕೊಪ್ಪಳ ತೋಟಗಾರಿಕೆ ಇಲಾಖೆ ವತಿಯಿಂದ ನಗರದ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ 10ನೇ ವರ್ಷದ ಮಾವು ಮೇಳಕ್ಕೆ ಚಾಲನೆ ದೊರೆತಿದೆ. 22ರವರೆಗೆ ಜರುಗುವ 10 ದಿನಗಳ ಮಾವು ಮೇಳದಲ್ಲಿ ಕೇಸರ್, ದಶಹರಿ, ತೋತಾಪುರಿ, ಮಲ್ಲಿಕ, ಬೆನೆಶಾನ್, ಸಿಂಧೂರಿ, ಇಮಾಮ್ ಪಸಂದ್ ಸೇರಿದಂತೆ ವಿವಿಧ ತಳಿ ಮಾವುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಲಿದೆ. 100ಕ್ಕೂ ಹೆಚ್ಚಿನ ಸಂಖ್ಯೆಯ ಮಾವು ಬೆಳೆಗಾರರು ಮಾವು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. 10ನೇ ವರ್ಷದ ಮಾವು ಮೇಳದ ಅಂಗವಾಗಿ ಆಯೋಜಿತ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 16, 17 ಹಾಗೂ 18ರಂದು 3 ದಿನಗಳ ಕಾಲ ಮಾವು ಮೇಳ 2026 ಆಯೋಜಿಸಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆ ಮಹದೇಶ್ವರ ಬೆಟ್ಟ ಹಾಗೂ ನಾಗಮಲೆಗೆ ಪಾದಯಾತ್ರೆ ಮೂಲಕ ತೆರಳಲು ಜಾತ್ರಾ ಅವಧಿಯಲ್ಲಿ ಮಾತ್ರ ಅವಕಾಶ ನೀಡಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನಾಗಮಲೆಗೆ ತೆರಳುತ್ತಿದ್ದ ಬಾಲಕ ಚಿರತೆ ದಾಳಿಯಿಂದ ಮೃತಪಟ್ಟ ಹಿನ್ನೆಲೆ ಕಾವೇರಿ ಹಾಗೂ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಅಧಿಕಾರಿಗಳೊಂದಿಗೆ ವರ್ಚುವಲ್ ಮೂಲಕ ಸಭೆ ನಡೆಸಿದ ಸಚಿವರು, ಮಹದೇಶ್ವರ ಬೆಟ್ಟಕ್ಕೆ ಶಿವರಾತ್ರಿ, ಯುಗಾದಿ, ಜಾತ್ರೆ ವೇಳೆ ಮಾತ್ರವೇ ಕಾಲ್ನಡಿಗೆಯಲ್ಲಿ ಸಾಗಲು ಅವಕಾಶ ನೀಡುವಂತೆ ನಿರ್ದೇಶಿಸಿದರು. ವಿಶ್ವಪ್ರಸಿದ್ಧ ಹಂಪಿಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿರುವ ಹೋಮ್ಸ್ಟೇ, ವಸತಿಗೃಹ ಹಾಗೂ ಗೆಸ್ಟ್ ಹೌಸ್ಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾಹ್ನವಿ ನೇತೃತ್ವದ ತಂಡ ದಾಳಿ ನಡೆಸಿ ಪರಿಶೀಲನೆ ನಡೆಸಿತು. ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ತಾಪಮಾನ ಏರಿಕೆಯಾಗುವ ಸಾಧ್ಯತೆ ಇದ್ದು, ನಾಗರಿಕರು ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಸುರಕ್ಷಿತರಾಗಿರುವಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಮರುಕಳಿಸುವ ಗ್ರಾಮಗಳನ್ನು ಗುರುತಿಸಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಚ್ಚರ ವಹಿಸಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಯಾಗುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ 60ನೇ ಘಟಿಕೋತ್ಸವ ನಾಳೆ ಬೆಳಗ್ಗೆ 11:30ಕ್ಕೆ ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಜರುಗಲಿದೆ. ಇಂದು ಹಿರಿಯ ಸಾಹಿತಿ ಪದ್ಮವಿಭೂಷಣ ಆರ್ಕೆ ನಾರಾಯಣ್ ಅವರ ಪುಣ್ಯತಿಥಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಆರ್ಕೆ ನಾರಾಯಣ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಬಾಗಲಕೋಟೆ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿ ದರ ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

12:06 ಸಮಯ ಆಗಿದೆ. ಕೇಳ್ತಾ ಇದ್ರ ವಿವಿಧ ಭಾರತಿ 102.9 FM. ಹೌದು, 12:05 ನಂತರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕರೆ ಮಾಡ್ತೀರಾ. ನೀವು ಕರೆ ಮಾಡಿ ಕೇಳಿದ ಹಾಡುಗಳನ್ನ ನಾವು ನಿಮಗಾಗಿ ಪ್ರಸಾರ ಮಾಡ್ತೇವೆ. ಇತ್ತಾನೆ 11:30 ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅರ್ಜುನ್ ಚನ್ನಿ ಅವ್ರಿಗೆ ಬರ್ಡೇ ವಿಶಸ್ ಹೇಳಿದ್ವಿ. ಕಲಾಭಾರತಿಯಲ್ಲಿ ಅವರ ಸಂಗೀತ ಸಂಯೋಜನೆ ಮಾಡಿರುವಂಥ ಹಾಡುಗಳನ್ನು ಕೂಡ ಕೇಳಿದ್ವಿ. ಒಂದಷ್ಟು ಹಾಡುಗಳು ಚೆನ್ನಾಗಿತ್ತು ಅಂತ ಹೇಳಿ ನೀವು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹೀಗೆ ಪ್ರತಿ ದಿನವೂ ಕೂಡ ಒಬ್ಬರಲ್ಲ ಒಬ್ಬರು ಬರ್ಡೇಗಳು, ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿಗಳು, ಬೇರೆ ಬೇರೆ ರೀತಿಯ ಫಂಕ್ಷನ್ಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ಬರ್ಡೇ ಹಾಡನ್ನು ಕೇಳಿದ್ದಾಗಿದೆ. ಈಗ ಒಂದು ಚಂದದ ಹಾಡು ಬರ್ತಾ ಇದೆ, ಭಾಗ್ಯವಂತರು ಚಿತ್ರದ ಗೀತೆ ನಿನ್ನ ಸ್ನೇಹಕ್ಕೆ ಅಂತ, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಿ ಸುಶೀಲ್ ಅವರ ಧ್ವನಿ, ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ ಈ ಹಾಡು ಎಲ್ಲರಿಗೋಸ್ಕರ. ಇದೊಂದು ಸುಂದರ ಸಂಸಾರ ಸಾಗಿ ಬಂದ ದಾರಿಯನ್ನು ಹೇಳುವಂಥ ಹಾಡು, ನೆಮ್ಮದಿಯ ಭಾವವನ್ನು ಕಟ್ಟಿಕೊಡುವಂಥ ಎವರ್ ಗ್ರೀನ್ ಸಾಂಗ್. ಡಾಕ್ಟರ್ ರಾಜ್ಕುಮಾರ್ ಬಿ ಸರೋಜಾದೇವಿ ಅವರ ಅಭಿನಯದ ಮರೆಯಲಾಗದ ಒಂದು ಸಾಂಸಾರಿಕ ಚಿತ್ರಣವನ್ನು ಕೊಡುವಂಥ ಈ ಸಿನಿಮಾ. ಮತ್ತು ಈ ಹಾಡನ್ನು ಕೇಳಿ ನಮ್ಮ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಂದುವರೆಸೋಣ. ಕೇಳಿ ಈ ಗೀತೆ.

0: ಚಂದದ ಹಾಡನ್ನ ಕೇಳಿ ಆಯ್ತು. ಈಗ ಯಾರು ಕರೆ ಮಾಡಿದ್ದಾರೆ, ಏನ್ ಹೇಳ್ತಾರೆ? ನಮಸ್ತೆ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ಯಾವ ಹಾಡು ಬೇಕು?
1: ನನ್ನ ಹೆಸರು ವಿಲಾಸ್ ಅಂತ, ನಾನು ಹೊಸ ರೋಡಿಂದ ಮಾತಾಡ್ತಿದ್ದೀನಿ.
0: ಎಲ್ಲಿಂದ?
1: ಹೊಸ ರೋಡ್. ಹೊಸ ರೋಡ್
0: ಎಲ್ಲಿ ಬರುತ್ತೆ? ಅದು
1: ಎಲೆಕ್ಟ್ರಿಸಿಟಿ ಕ್ಷೇತ್ರ ಬರುತ್ತೆ.
0: ಎಲ್ಲಿ? ಹಾ ಹಾ, ಹೇಳಿ, ಯಾವ ಹಾಡು ಬೇಕು?
1: ಕಲ್ಲು ವೀಣೆ ನುಡಿತಿದ್ರೆ ಒಲವಿನ ಜೋಡಿ ಬೇಕು ನಮಗೆ.
0: ಕಲ್ಲು ವೀಣೆ ನುಡಿಯಿತು.
1: ವಿಷ್ಣುವರ್ಧನ್ ವಿಷ್ಣುವರ್ಧನ್ ವಾಣಿಜ್ಯ ಸಾಂಗ್.
0: ಯಾವ ಹಾಡು ಅದರಲ್ಲಿ?
1: ಒಲವಿನ ಜೋಡಿ ಅಂತ ಇದೆ.
0: ಒಲವಿನ ಜೋಡಿ ಅಂತ ಇದೆಯಾ? ಆ ಹಾಡು ಪ್ರಸಾರ ಮಾಡಬೇಕು ನಾವೀಗ ವಿವಿಧ ಭಾರತಿಯಲ್ಲಿ ನಿಮಗೋಸ್ಕರ.
1: ಹೌದು ಮೇಡಮ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಮೇಡಮ್, ನಮ್ಗೆ ಕೇಳಕ್ ತುಂಬಾ ಇಷ್ಟ.
0: ವೆರಿ ಗುಡ್. ಕೇಳ್ತಾ ಇರ್ತೀರಾ ವಿವಿಧ ಭಾರತಿ?
1: ಚಿತ್ರ ಪಲ್ಲವ, ಶುಕ್ರ ಶುಭೋದಯ, ಆಮೇಲೆ ಕನ್ನಡ ರತ್ನ ಭಂಡಾರ, ಇವೆಲ್ಲ ಕೇಳ್ತೀನಿ ಮೇಡಮ್. ಆಮೇಲೆ ಕರೆಗೊಂದು ಹಾಡು, ಕರೆಗೊಂದು ಹಾಡು, ಇದು ತುಂಬಾ ಇಷ್ಟ ನಮಗೆ.
0: ಯಾಕಂದ್ರೆ ನೀವೇ ಮಾತಾಡ್ತೀರಲ್ಲ ರೇಡಿಯೋದಲ್ಲಿ, ಅದಕ್ಕೋಸ್ಕರ.
1: ಅಂದ್ರೆ ಅದಕ್ಕಿಂತ ಮೇಡಮ್, ಅದಕ್ಕಿಂತ ಮಿಗಿಲಾಗಿ ಒಳ್ಳೊಳ್ಳೆ ಸಾಂಗ್ ಪ್ರಸಾರ ಡೆಡಿಕೇಟ್ ಮಾಡ್ತೀರಲ್ವಾ, ಎಲ್ಲ ಓಡ್ ಸಾಂಗ್ ಚೆನ್ನಾಗಿರುತ್ತೆ ಕೇಳಕ್ಕೆ.
0: ಹಳೆ ಹಾಡು ಒಂದ್ ಗಂಟೆ, ಬೆಳಗ್ಗೆ ಒಂದ್ ಗಂಟೆ, ಸಂಜೆಗೆ ಒಂದ್ ಗಂಟೆ ಬರುತ್ತಲ್ಲ, ಅದಕ್ಕೋಸ್ಕರ ಹಳೆ ಹಾಡು ಇಷ್ಟ ಆಗುತ್ತೆ.
1: ಹೌದು ಮೇಡಮ್. ಮೇಡಮ್, ನಾನು ಒಂದ್ ಪ್ರಶ್ನೆ ಕೇಳ್ಬೇಕು ಮೇಡಮ್. ನಾವು ಯಾವ ಹಾಡು ಕೇಳಿದ್ರು ಸಡನ್ ಆಗಿ ಮಾಡ್ತೀರಾ, ಅದು ಹೇಗೆ ನೀವು ಸರ್ಚ್ ಮಾಡ್ತೀರಾ ಸಾಂಗ್?
0: ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಯಾವಾಗಾದ್ರೂ ಈ ಕಡೆಗೆ ಬಂದಾಗ ನೋಡಬಹುದು, ಹೇಳಕ್ಕೆ ಕಷ್ಟ ಅದನ್ನೆಲ್ಲ. ಆಗ್ಲಿ, ಬಂದು ನೋಡಿಕೊಳ್ಳಿ ಒಂದ್ಸಲ ಯಾವಾಗಾದ್ರೂ ಹೇಗೆ ಅಂತ. ನೀವು ಕೇಳಿದಂತ ಹಾಡಿಗೆ ಬರ್ತಾ ಇದೆ ಕಲ್ಲು ವೀಣೆ ನುಡಿಯಿತು, ಕೇಳಿ. ನಮಸ್ತೆ.
1: ಸರಿ ಮೇಡಮ್.

0: ಕರೆಗೊಂದು ಹಾಡು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ಹೇಳಿದ್ರೆ ವಿವಿಧ ಭಾರತಿಯಲ್ಲಿ ಆ ಹಾಡು ಕೂಡ ಬರುತ್ತೆ. 0800-226-1257 ಇದು ನಮ್ಮ ಒಂದು ಸಂಖ್ಯೆ ಕರೆ ಮಾಡಲಿಕ್ಕೆ. ಹಾಗೆ ಇನ್ನೊಂದು ಸಂಖ್ಯೆ 0800-226-3927 ಈ ಎರಡು ಸಂಖ್ಯೆಗಳನ್ನು ಬಳಸಿ ನೀವು ನಮಗೆ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಿಸ್ಕೊಳ್ಬಹುದು. ನಮಸ್ಕಾರ.
1: ನಮಸ್ಕಾರ ಮೇಡಮ್. ನಂಬರ್ ಹೇಳ್ತೀರಾ? ಈಗ ಹೇಳಿದ್ರಲ್ಲ ನಂಬರ್, ನಮ್ಗೆ
0: ಮಾತಾಡ್ತಾ ಇದ್ದೀರಲ್ಲ, ನಂಬರ್ ಗೊತ್ತಿದೆ ನಿಮ್ಗೆ
1: ಮೇಡಮ್? ಈಗ ಹೇಳಿದ ಬೇರೆ ನಂಬರು.
0: ಹೌದಾ?
1: ಹೌದು.
0: 0800-226-1257 ಇದು ಒಂದು ಸಂಖ್ಯೆ. ಇನ್ನೊಂದು 0800-226-1257

ಎರಡು ಎರಡು ಎರಡು ಆರು ಮೂರು ಒಂಬತ್ತು ಎರಡು ಏಳು ಈ ಎರಡು ಸಂಖ್ಯೆಗಳಿಗೆ ನೀವು ಯಾವ ನಂಬರ್ಗಾದರೂ ಕರೆ ಮಾಡಬಹುದು, ಮಾತಾಡಬಹುದು. ಇವಾಗ ಹೇಳಿ ನಿಮ್ಮ ಹೆಸರು, ನಿಮ್ಮ ಊರು, ಯಾವ ಹಾಡಬೇಕು? ಯಶವಂತಪುರದಿಂದ ಅನು. ಯಾವ ಹಾಡಬೇಕು? ಶಬ್ದವಿಧಿ ಫಿಲ್ಮ್ದು ಯಾವುದಾದ್ರೂ ಹಾಡಾಗಬಹುದಲ್ವಾ? ಹ್ಞೂ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಒಂದು ಚಂದದ ಹಾಡು ಬರ್ತಾ ಇದೆ. ಅನು ಅವರೇ, ನಿಮಗೋಸ್ಕರ ಈ ಹಾಡು ಕೇಳಿಸ್ಕೊಳ್ಳಿ. ನಮಸ್ತೆ.

0: ಶಬ್ದವಿಧಿ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ ಹಾಡನ್ನ ಕೇಳಿದ್ರಿ. 12:26:35 ಸಮಯ ಆಗಿದೆ. ಕರಿಗೊಂದು ಹಾಡು ಕಾರ್ಯಕ್ರಮ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳಿ ಬರ್ತಾ ಇದೆ. ನಮಸ್ತೆ.
1: ನಮಸ್ತೆ ಅಮ್ಮ.
0: ನಿಮ್ ಹೆಸರು ಹೇಳಿ.
1: ರಾಜರಾಜೇಶ್ವರಿ ಅಂತ.
0: ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ಬಸವೇಶ್ವರ ನಗರದಿಂದ ಮಾತಾಡ್ತಾ ಇರೋದು.
0: ಬೆಂಗಳೂರಿನ ಬಸವೇಶ್ವರ ನಗರ.
1: ಹೌದು, ಪವಿತ್ರ ಪ್ಯಾರಡೈಸ್ ಹತ್ರ.
0: ಏನ್ ಮಾಡ್ತೀರಾ? ಕೆಲ್ಸನ, ಮನೇಲೆ ಇರ್ತೀರಾ?
1: ಇಲ್ಲ, ಹೌಸ್ ವೈಫ್ ಹತ್ರನೇ, ಬಟ್ ಆದ್ರೆ ಸಣ್ಣ ಪುಟ್ಟ ಹೊರಗಡೆನು ಕೆಲಸ ಮಾಡ್ತೀನಿ.
0: ಏನ್ ಕೆಲಸ ಅಂತ ಹೇಳ್ಬಹುದಾ ಅಥವಾ ಹೇಳಲ್ಲ? ಬೇಡ, ಪರವಾಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್.
1: ಪರವಾಗಿಲ್ಲ, ಅದೆಲ್ಲ ಏನಿಲ್ಲ. ಸಣ್ಣ ಪುಟ್ಟ ಜನಗಳಿಗೆ ಅವ್ರ ಕಷ್ಟ ಅಂದಾಗ ನಾನು ಬಡ್ಡಿ ದುಡ್ಡು ಕೊಟ್ಟು ಅವ್ರ ಹತ್ರ ಸ್ವಲ್ಪ ಕಡಿಮೆ ಇದ್ದಲ್ಲಿ ಬಡ್ಡಿ ಇಸ್ಕೊಳ್ತೀನಿ.
0: ಓ ಹಾಗೆ. ಕಷ್ಟಕ್ಕೆ ಸಹಾಯ ಮಾಡ್ತೀರಾ?
1: ಹೌದು, ಸಹಾಯ ಪ್ಲಸ್ ನನ್ನ ಇದಕ್ಕೂ. ಯಾಕಂದ್ರೆ ಫ್ರೀ ಆಗಿ ಕೊಟ್ರೆ ಯಾವ್ದಕ್ಕೂ ಬೆಲೆ ಇರೋದಿಲ್ಲ. ಕೊಟ್ರಾಯ್ತು ಇದ್ ಮಾಡ್ತಾರೆ. ಒಂದು ಅವ್ರಿಗೂ ಅಮಿಕಬಲ್ ಆಗಿರ್ಬೇಕು, ನನಗೂ ಅನುಕೂಲ ಆಗ್ಬೇಕು. ಆ ತರ ಒಂದು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡ್ ಮಾಡಿ ನಾನು ಕೊಡ್ತೀನಿ.
0: ಮನೇಲಿ ಯಾರೆಲ್ಲ ಇದ್ದೀರಾ?
1: ನಾನು, ನಮ್ ಮನೆಯವರು ಇದ್ದಾರೆ, ಮತ್ತೆ ಒಂದ್ ಪುಟ್ಟ ನಾಯಿ ಮರಿ ಇದೆ ನಮ್ಮ ಮನೇಲಿ.
0: ಓಹೋ, ನಾಯಿಗೆ ಏನ್ ಹೆಸರು ಇಟ್ಟಿದ್ದೀರಾ?
1: ಮ್ಯಾಕ್ಸ್ ಅಂತ.
0: ಮ್ಯಾಕ್ಸ್, ಬೇರೆ ಬೇರೆ ಹೆಸರು ಇಡಬೇಕು ಅಂತ ಅನ್ನಿಸ್ಲಿಲ್ವಾ?
1: ಇಡ್ಬೇಕು ಅಂತ ಅನ್ನಿಸ್ತು, ಬಟ್ ನಾನು ಒಂದೇ ಒಂದೆರಡು ಸತಿ ಮ್ಯಾಕ್ಸ್ ಅಂತ ಕರೆದ್ರೆ ಅದು ಇಮಿಡಿಯೇಟ್ ಆಗಿ ತಿರುಗಿ ನೋಡ್ತು. ಸೊ ಅದಕ್ಕೆ ಪಾಪ ಇನ್ನೊಂದ್ಸತಿ ಕನ್ಫ್ಯೂಸ್ ಮಾಡೋದು ಬೇಡ ಅನ್ಬಿಟ್ಟು ಅದನ್ನೇ ಇಟ್ಟೆ. ಇದೇ ನಾನು ರಾಮು ಅಂತ ಇಡ್ಬೇಕು ಅಂತ ಇತ್ತು.
0: ಅಂದ್ರೆ ಆತರ ಹೆಸರಿಟ್ರೆ ಏನೋ ನಮ್ಮನೆ ಸದಸ್ಯರನ್ನ ಕರೆದಾಗ.
1: ಖಂಡಿತ, ಹೌದೌದು. ನಮ್ಮ ಅದಕ್ಕೆ ನಾನು ನನ್ನ ನಾಯಿ ಅಂತ ಹೇಳಕ್ ಹೋಗಲ್ಲ, ನಮ್ಮನೆ ಮಗು ಅಂತಾನೆ ಹೇಳೋದು ಅದನ್ನ.
0: ನಿಜ ನಿಜ ನಿಜ.
1: ನನಗೂ ಮ್ಯಾಕ್ಸ್ ಅಂತ ಇರೋದಕ್ಕಿಂತ ಹೆಚ್ಚಾಗಿ ಆತ್ಮೀಯವಾಗಿ ಮನಸ್ಪೂರ್ವಕವಾಗಿ ರಾಮು ಅಂತಾನೆ ಇಡ್ಬೇಕು ಅಂತಾನೆ ಇತ್ತು. ಒಂದ್ ಎರಡ್ ಸತಿ ಮ್ಯಾಕ್ಸ್ ಅಂತ ಕರೆದೆ, ಅದ್ ತಿರ್ಗ ನೋಡ್ತು. ತಿರ್ಗಾ ಮೇಲೆ ನಾನು ರಾಮು ಅಂತ ಕರೆಯೋದು ಅದು ತಿರ್ಗ ನೋಡೋದ ಬೇಡವೋ, ಕನ್ಫ್ಯೂಸ್ ಆಗೋದು ಬೇಡ ಅಂತ.
0: ಖಂಡಿತ,
1: ಅದಕ್ಕೋಸ್ಕರ ಇಟ್ಟೆ ಅಷ್ಟೇ.
0: ಏನ್ ನಷ್ಟ ಮಾಡಿದ್ರಿ?
1: ನಾಷ್ಟ ಇದು ನಮ್ಮನೇಲಿ ಇದು ಆಲೂ ಬಾತ್.
0: ಅಂದ್ರೆ ಆಲೂಗಡ್ಡೆ ಹಾಕಿ ಮಾಡೋದು?
1: ಹೌದು, ಆಲೂಗಡ್ಡೆ ಮತ್ತೆ ಇದು ಪೀಸ್ ಬಟಾಣಿ ಹಾಕಿ ಮಾಡೋದು.
0: ಓಕೆ ಓಕೆ.
1: ನಿಮ್ದು ಆಯ್ತಾ ಮೇಡಮ್ ತಿಂಡಿ?
0: ನಂದು ಆಗಿದೆ.
1: ಓಕೆ,
0: ಯಾವ ಹಾಡು ಬೇಕು
1: ನಿಮ್ದು? ನಮ್ದು ಶ್ರೀನಿವಾಸ ಕಲ್ಯಾಣದಿಂದ ಪವಡಿಸು ಪರಮಾತ್ಮ ಬೇಕು ಹಾಡು.
0: ಆಗ್ಲಿ, ನಿಮ್ ಕೇಳಿದ ಹಾಡು ಬರುತ್ತೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು.
0: ರಾಜರಾಜೇಶ್ವರಿ ಅಂತ ಹೇಳಿದ್ರಿ ಅಲ್ವಾ?
1: ಹೌದು ಮೇಡಮ್.
0: ಆಗ್ಲಿ, ಕೇಳಿ ನಿಮ್ ಇಷ್ಟದ ಹಾಡು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರು ಬರೆದದ್ದು, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ಧ್ವನಿಯಾಗಿದ್ದರು. ನಮಸ್ಕಾರ, ನಮಸ್ತೆ.
2: ನಮಸ್ತೆ ಮೇಡಮ್,
1: ಹೇಳಿ ನಿಮ್ಮ ಹೆಸರು.
2: ಮೇಡಮ್ ಟಿಡಿ ಸತ್ಯಭಾಮ ಅಂತ ಮೇಡಮ್.
1: ಸತ್ಯಭಾಮ, ಸತ್ಯಭಾಮ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವು?
1: ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ
2: ಮೇಡಮ್? ಗರ್ಗುಂಟೆಪಾಳೆ ಅಂತ ಮೇಡಮ್.
1: ಇಲ್ಲೇ ಹತ್ರ.
2: ಹಾ, ಹತ್ರ ಮೇಡಮ್.
1: ಹಿಂಗ ಕೈ ಚಾಚಿದ್ರೆ ಸಿಕ್ಬಿಡತ್ತೆ ಆಕಾಶವಾಣಿ.
2: ಗೊತ್ತು ಮೇಡಮ್, ನೋಡಿದ್ದೀನಿ.
1: ನೋಡಿದ್ದೀರಾ?
2: ಹಾ,
1: ವೆರಿ ಗುಡ್. ಹೇಳಿ, ಯಾವ ಹಾಡು ಬೇಕು
2: ಮೇಡಮ್? ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನನಗೆ.
1: ಹ್ಮ್,
2: ಆಕಾಶದ ಬೀಳಲೆ ಸಾಂಗ್ ಬೇಕಿತ್ತು.
1: ಹ್ಮ್, ಸತ್ಯಭಾಮ.
2: ಹಾ,
1: ಯಾಕೋ ನಗ್ತಾ ಇದ್ರಿ?
2: ಅಯ್ಯೋ, ಸಿಕ್ಕಿರೋದಕ್ಕೆ ಮೇಡಮ್. ಅದು
1: ಆಕಾಶವಾಣಿ ಸಿಕ್ಕಿರೋದಕ್ಕೆ. ಇಷ್ಟು ದಿನ ಕೈ ತಪ್ಪಿಸ್ಕೊಂಡು ಹೋಗ್ತಾ ಇತ್ತಾ?
2: ಹ್ಞೂ ಮೇಡಮ್. ಮೇಡಮ್, ಅದು ಸಾಂಗ್ ನನ್ನ ಮದ್ವೆಲ್ಲಿ ಆಡಿದ್ರು ಆರ್ಕೆಸ್ಟ್ರಾದಲ್ಲಿ. ಆ ಸಾಂಗ್
1: ಯಾವಾಗಾಯ್ತು ಮದ್ವೆ
2: ಮೇಡಮ್? 2008 ಮೇಡಮ್.
1: ಹ್ಮ್ ಹ್ಮ್, ಅದಕ್ಕೋಸ್ಕರ ಇದೇ ಹಾಡ್ಬೇಕು ಅಂತ ಅನಿಸ್ತಾ ಇದೆಯಾ?
2: ಈಗ ತಾನೇ ಯಜಮಾನ್ರು ಮಾಡ್ಕೊಟ್ರ ತಕ್ಷಣ ಸಿಕ್ಬಿಡ್ತು ಮೇಡಮ್.
1: ಈಗ ಹಂಗಾರೆ ನಿಮ್ ಯಜಮಾನ್ರು ಜೊತೆಲೇ ಇದಾರೆ?
2: ಇದಾರೆ, ಮಕ್ಳು ಇದಾರೆ ಮೇಡಮ್.
1: ಓಹ್, ಎಲ್ರು ಸೇರ್ಕೊಂಡು ಎಂಜಾಯ್ ಮಾಡೋದು ಈ ಹಾಡನ್ನ?
2: ಹೌದು ಮೇಡಮ್, ಅದು ಅವ್ರ ಟಿವಿ ನಾಕಲ್ಲ ಬೈಕ್ ಅಂತ ಇರ್ತಾರೆ ಯಾವಾಗ್ಲೂ ಟಿವಿ ಟಿವಿ ಅಂತ. ನಾನು ಸಾಂಗ್ ರೆಡಿ ಹಾಕ್ಬಿಡ್ತೀನಿ ಮೇಡಮ್, ಓಲ್ಡ್ ಡಿಸ್ಕೋರ್ಡ್ ಹಾಕ್ತೀನಿ, ಎಲ್ಲ ಹಾಕ್ತೀನಿ ಮೇಡಮ್.
1: ನಿಮ್ ಮನೆಯವ್ರ ಹೆಸರೇನು?
2: ಶಿವಮೂರ್ತಿ ಮೇಡಮ್.
1: ಹ್ಮ್, ಸತ್ಯಭಾಮ ಶಿವಮೂರ್ತಿ.
2: ಮಕ್ಳು? ಮಕ್ಳು ಒಬ್ರು ಕಾಲೇಜ್ ಓದ್ತಾರೆ, ಫಸ್ಟ್ PUC ಮೇಡಮ್.
1: ಹ್ಮ್,
2: ಇಲ್ಲೇ ಇದ್ದಾಳೆ. ಪಾಪ ಮಾತಾಡು.

0: ಮಾಡ್ತಾ ಇರೋದು?
1: ದೀಕ್ಷಾ ಅಂತ. ಫಸ್ಟ್ ಪಿ ಯು ಮುಗಿತು, ಈಗ ಸೆಕೆಂಡ್ ಪಿ ಯು ಹೋಗಿತ್ತು.
0: ಓ, ಫಸ್ಟ್ ಪಿ ಯು ಮುಗಿಸಿ ವೇಟ್ ಮಾಡ್ತಾ ಇದ್ದೀರಾ? ಕಾಲೇಜ್ ಯಾವಾಗಿಂದ
1: ಸ್ಟಾರ್ಟ್ ಆಗಿದೆ? ಆಲ್ರೆಡಿ.
0: ಓ ಗುಡ್. ಏನು ಕಾಂಬಿನೇಷನ್, ಸೈನ್ಸು ಆರ್ಟ್ಸು?
1: ಪಿ ಸಿ ಎಂ ಬಿ ತಗೊಂಡಿದ್ದೀನಿ ಮ್ಯಾಮ್.
0: ಓಹೋ, ಏನು ಮಾಡಬೇಕಂತ ಆಸೆ ಇದೆ ಮನಸ್ಸಲ್ಲಿ?
1: ಲೆಕ್ಚರರ್ ಆಗಬೇಕು ಅಂತ.
0: ಪಿ ಸಿ ಎಂ ಬಿ ತಗೊಂಡಿದ್ಯಾ, ಲೆಕ್ಚರರ್ ಆಗಬೇಕಂತ ಅನ್ಕೊಂಡಿದ್ಯಾ? ಓಕೆಪ್ಪ, ಒಳ್ಳೆ ಒಳ್ಳೆ ಲೆಕ್ಚರರ್ ಆಗು, ಎಲ್ಲ ಸ್ಟೂಡೆಂಟ್ಸು ನಿನ್ನನ್ನು ಇಷ್ಟಪಡೋ ಹಾಗೆ ಆಗಲಿ. ಭವ್ಯ ಭವಿಷ್ಯದ ವಿದ್ಯಾರ್ಥಿಗಳನ್ನು ರೂಪಿಸುವಂಥ ಒಂದು ಒಳ್ಳೆ ಕೆಲಸನ ಇಷ್ಟಪಟ್ಟು ಮಾಡ್ಕೊಳ್ತಾ ಇದೆಯಾ. ಚೆನ್ನಾಗಾಗಲಿ, ಚೆನ್ನಾಗಿ ಓದು, ಎಲ್ಲದರಲ್ಲೂ ಔಟ್ ಆಫ್ ಔಟ್ ತಗೋ. ಹ್ಞೂ, ನಿನಗೆ ಪ್ರಶಸ್ತಿ ಬರೋ ಹಂಗೆ ಆಗಬೇಕು. ಅಂಥ ಟೀಚರಪ್ಪ ಇವರು, ಆ ಥರ ಲೆಕ್ಚರರ್ ಅಂತ ಹೇಳಿ ನೀನು ದೊಡ್ಡ ದೊಡ್ಡ ಸಾಧಕರ ಕಡೆಯಿಂದ ಬಹುಮಾನ ತಗೊಳ್ಳೋಂಥ ಟೀಚರ್ ಆಗು. ಆಯ್ತು, ಮತ್ತೆ ಯಾರು ಮಾತಾಡೋರು ಇದಾರೆ?
1: ಅವಳು ಆಟ ಆಡಕ್ ಹೋಗಿದ್ದಾಳೆ ನನ್ನ ತಂಗಿ. ಇಲ್ಲ ಈಗ.
0: ನೀನ್ ರೇಡಿಯೋ ಕೇಳ್ತೀಯ ಯಾವಾಗಾದ್ರು ಅಥವಾ ಹೇಗೆ?
1: ನಾವು ಮನೇಲಿ ಇರ್ತೀವಲ್ಲ, ಕೇಳ್ತಾ
0: ಇರ್ತೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕಾಲೇಜು?
1: ಮಾರ್ನಿಂಗ್ 7 ಇಂದ 11 ವರೆಗೂ ಮ್ಯಾಮ್.
0: ಅಷ್ಟೇ?
1: ಈಗ ಬಿಸಿಲು ಇದೆ ಅಲ್ವಾ.
0: ಆಮೇಲೆ?
1: ಆಮೇಲೆ ಅಷ್ಟೇ.
0: ಅಲ್ಲಪ್ಪ, ಈಗ ಬಿಸಿಲು ಕಾಲ ಮುಗಿದ್ಮೇಲೆ ಮಳೆಗಾಲ ಎಲ್ಲ ಬರುತ್ತೆ.
1: ಮುಗಿದ್ಮೇಲೆ 3:30 ವರೆಗೂ ಇರುತ್ತೆ, 7:30 ಇಂದ 3:30 ವರೆಗೂ.
0: ಆಯ್ತು, ಹಾಡು ಕೇಳೋಣ ಹಂಗಾದ್ರೆ. ನಿಮಗೋಸ್ಕರ ಚಂದದ ಹಾಡು
1: ಯಾ.
0: ನಮಸ್ತೆ.
1: ಥ್ಯಾಂಕ್ಸ್ ಮ್ಯಾಮ್.
0: ಥ್ಯಾಂಕ್ ಯು.
1: Yeah.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೇರೆ ಬೇರೆಯವರೆಲ್ಲ ಕೇಳ್ತಾ ಇರುವಂತಹ ಹಾಡುಗಳು ತುಂಬಾನೇ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ನೀವೆಲ್ಲ ಸಂದೇಶ ಕಳಿಸ್ಕೊಡ್ತಾ ಇದ್ದೀರಾ. 12:42 ಸಮಯ ಆಗಿದೆ. ಕರೆಗೊಂದು ಹಾಡು ಕಾರ್ಯಕ್ರಮ ಮುಂದುವರಿತಾ ಇದೆ. ನಮಸ್ತೆ. ಹಲೋ ಹಲೋ ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಹೇಳಿ, ಯಾರು?
2: ರಮೇಶ್ ಅಂತ ಮಾಲಶ್ಲೇಟ್ ಇದೆ, ಸಹಾಯ ಮಾಡ್ತಾರ.
1: ಹೇಳಿ ರಮೇಶ್, ಯಾವ ಹಾಡು ಬೇಕು
2: ನಮ್ಗೆ? ಭೂತ ಅದೇ ದೇವ್ರ ದಾರಿ ಮೇಡಮ್, ಮೆರವಣಿಗೆ ಮಾಡ್ತಾರ, ದೇವರ ದಯ.
1: ಭೂತಯ್ಯನ ಮಗ ಅಯ್ಯು ಅಲ್ವಾ?
2: ಹೌದು,
1: ಮೆರವಣಿಗೆ ಮಾರಿಯೇ ಗತಿ ಎಂದು ಆ ಹಾಡು ಬೇಕಾ? ರಮೇಶ್ ಮಾತಾಡ್ತಾ ಇರೋದು, ಕೇಳಿಸಲ್ವಲ್ಲ ಸರಿಯಾಗಿ? ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಲ್ಲಿಂದ ಮಾತಾಡ್ತಾ ಇದ್ದೀರಿ, ಕೇಳಿಸ್ಕೊಳ್ಳಿ ರಮೇಶ್. ನೀವು ಕೇಳಿದಂತ ಹಾಡು ಭೂತಯ್ಯನ ಮಗ ಅಯ್ಯೋ ಸಿನಿಮಾದ ಹಾಡು ಬರ್ತಾ ಇದೆ.
2: ಸರಿ ಮೇಡಮ್,
1: ಕೇಳಿ ಕೇಳಿ. ಹಾ, ಧನ್ಯವಾದ. ನಮಸ್ತೆ.

0: ಭೂತಯ್ಯನ ಮಗ ಅಯ್ಯೋ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಜಿ ಕೆ ವೆಂಕಟೇಶ್ ಅವರು ಗೀತೆಯನ್ನ ಹಾಡಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇತ್ತು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಹಾಡಿಗಿತ್ತು. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹಾ ಹೇಳಿ.
1: ಹಾ ಮೇಡಮ್, ನಾನು ಕಲಬುರ್ಗಿಯಿಂದ ನಾಗೇಂದ್ರಪ್ಪ ಮಾಡ್ಯಾಳೆ ಅಂತ ಮಾತಾಡದ್ರೆ ಮೇಡಮ್.
0: ಮಾಡ್ಯಾಳೆ ಅಂತಂದ್ರೆ ಅದೊಂದು ಊರಾ?
1: ಇಲ್ರಿ ಮೇಡಮ್, ಸರ್ನೇಮ್ ರೀ ಮಾಡ್ಯಾಳೆ ಅಂತ ಹೇಳಿ. ಅದೆಲ್ಲ ಒಂದು ಊರೇ ಅದ್ರಿ, ಅಳನ್ ತಾಲೂಕನೊಳಗ್ರಿ ಮಾಡ್ಯಾಳ ಅಂತ ಊರದ್ರಿ. ನಾವು ಆ ಊರ್ ಬಿಟ್ಟು ಸರ್ಸಂಬಾಗ್ ಬಂದ್ವಿ. ಈಗ ಎಮ್ ಎಲ್ ಎ ಅದರಲ್ರಿ, ಬಿ ಆರ್ ಪಾಟೀಲ್ ಅಂತ. ಆ ಊರು ನಮ್ ನೇಟಿವ್ ರೀ ಮೇಡಮ್. ನಾನು ಇರೋದಿಲ್ಲಿ ಗುಲ್ಬರ್ಗನೆ ರೀ. ಹಿಂಗಾಗಿ ಆ ಊರ್ಲಿಂದ ಬಿಟ್ಟು ಬಂದ್ರೆ ನಮ್ ಸರ್ನೇಮ್ ಮಾಡ್ಯಾಳೆ ಅಂತ ಕರೀತಾರೆ.
0: ನಾ
1: ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೀನಿ ರೀ ಮೇಡಮ್.
0: ಇವತ್ತು ರಜೆನಾ?
1: ಈಗ ಸೂಟಿನೇ ಅದಲ್ರಿ ಮೇಡಮ್, ಬೇಸಿಗೆ ರಜೆನೇ ಅದಲ್ರಿ.
0: ಯಾವಾಗ ಮತ್ತೆ ಶಾಲೆಗಳು ಶುರುವಾಗೋದು?
1: ಈಗ ಏಪ್ರಿಲ್ ಮೇ 29ಕ್ಕೆ ರೀ ಮೇಡಮ್.
0: ಅಂದ್ರೆ ಯಾವ ಕ್ಲಾಸ್ ತಗೊಳ್ತೀರಾ, ಯಾವ ಸಬ್ಜೆಕ್ಟ್ ತಗೋತೀರಾ ನೀವು?
1: ನಾನು ಇಷ್ಟು ದಿವಸ ರೀ ಮೇಡಮ್, 1-7 ಉರ್ದು ಸ್ಕೂಲ್ನಾಗ ಕನ್ನಡ ಟೀಚರ್ ಇದ್ರಿ ಮೇಡಮ್. ಈಗ ಮೊನ್ನೆ ರೀ ಮೇಡಮ್, ಈ ಏಪ್ರಿಲ್ 30ಕ್ಕೆ ಪ್ರಮೋಷನ್ ಆಗ್ಯದ ಮೇಡಮ್, ಮುಖ್ಯ ಗುರುಗಳು ಅಂತ ಹೇಳ್ರಿ. ಹಾ ರೀ ಮೇಡಮ್. ಈಗ ಅಲ್ಲಿ ನಮ್ದು ಅಳನ್ ತಾಲೂಕನಾಗ ಒಂದು ಕಾಮನಹಳ್ಳಿ ಅಂತ ಊರದ್ರಿ, ಆ ಊರಿಗೆ ಮುಖ್ಯೋಪಾಧ್ಯಾಯರು ಹುದ್ದೆ ಆಯ್ಕೆ ಮಾಡ್ಕೊಂಡೇನ್ ರೀ ಮೇಡಮ್.
0: ಹೇಗೆ ಮಕ್ಕಳೆಲ್ಲ ಹೇಗೆ ಕಲಿತಾರೆ, ನಿಮ್ಗೆ ಏನನ್ಸುತ್ತೆ ನಿಮ್ ಕೆಲಸದ ಬಗ್ಗೆ ಒಂದ್ ಎರಡು ಮಾತು ಹೇಳಿ.
1: ಕೆಲಸದ ಬಗ್ಗೆ ಬಹಳ, ಅದನ್ನೇನೋ ಪೂರ್ವ ಜನರ ಪುಣ್ಯ ರೀ ಮೇಡಮ್. ಆ ಹುದ್ದೆ ಸಿಗ್ಬೇಕಾದ್ರೆ ಮೇಡಮ್, ಶಿಕ್ಷಕ ಹುದ್ದೆ ರೀ, ಬಹಳ ಪವಿತ್ರವಾದ ಹುದ್ದೆ. ಯಾಕಂದ್ರೆ ನಮ್ಮನ್ನ ಎಲ್ಲಿ ಹೋದಲ್ಲೆಲ್ಲ ನಮ್ಗೆ ನಮ್ಮ ವಿದ್ಯಾರ್ಥಿಗಳು ಸಿಗ್ತಿರ್ತಾರೆ. ಸರ್ ನಾನೇ ನಿಮ್ ಕೈ ಹೋಗೋದಿನಿ, ಪೊಲೀಸ್ ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು, ಅಲ್ಲೆಲ್ಲ ನಮ್ಮನ್ನ ಪ್ರೀತಿಯಿಂದ ಮಾತಾಡಿದಾಗ ನಮ್ಗೆ ಬಹಳ ಸಂತೋಷ ಆಗಿ ಕಣ್ಣಿ ನೀರು ಬರ್ತಿರ್ತಾರೆ ಮೇಡಮ್. ಅಂದ್ರೆ ಒಟ್ಟಾರೆ ಒಂದು ಸಮಾಜದ ಪರಿವರ್ತಕ ಶಿಕ್ಷಕರಿ ಮೇಡಮ್. ಹೀಗಾಗಿ ಶಿಕ್ಷಕನ ಮೇಲೆ ಬಹಳ ಜವಾಬ್ದಾರಿ ಇದ್ರಿ, ಬಹಳ ಅಷ್ಟೇ ಪವಿತ್ರವಾದ ಹುದ್ದೆ ರೀ ಮೇಡಮ್. ಅದನ್ನ ನಮ್ಗ ತಂದೆ ತಾಯಿ ಓದ್ ಬರೆಯದೇ ಇದ್ರು ಕೂಡ ನಮ್ಮನ್ನ ಕಲಿಸಿ ಒಂದು ಸ್ಥಾನಕ್ಕೆ ತಂದು ನಮ್ಗ ಒಂದು ಆ ಒಂದು ಭಾಗ್ಯ ಸಿಕ್ಕದಂದ್ರೆ ಒಂದು ದೊಡ್ಡ ಪುಣ್ಯ ರೀ ಮೇಡಮ್.
0: ನಿಜ.
1: ಹೌನ್ ರೀ ಮೇಡಮ್. ಆ ಶಿಕ್ಷಕ ಹುದ್ದೆ ಬಹಳ ಎಷ್ಟು ಹೇಳಿದ್ರೆ ಆ ಹುದ್ದೆ ಬಗ್ಗೆ ಕಡಿಮೆ ರೀ ಮೇಡಮ್. ಈಗ ಲಕ್ಷರಿರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲವೂ ಒಂದೇ ಶಿಕ್ಷಕರು ಅಂದ್ರ, ಆದ್ರೆ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕನೇ ಮುಖ್ಯ ಆಧಾರ ರೀ ಮೇಡಮ್.
0: ಹೌದು, ಇಂದ ಶುರು ಮಾಡೋದು ನೀವೇ ಅಲ್ವಾ?
1: ಹ್ಞೂ ರೀ ಮೇಡಮ್. ಆ ಮಕ್ಕಳನ್ನ ನೋಡ್ರಿ ಮೇಡಮ್, ಮಾಂಸ ಮುದ್ದೆಯಾದ ಮಕ್ಕಳು ಮೇಡಮ್. ಅವರು ಕಲ್ಲು ಬಂಡೆ ಅಂತ ಅದನ್ನ ಕಟ್ಟದ ನಾವು ಮೂರ್ತಿ ತರಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕ್ರಿ ಮೇಡಮ್. ಡಿಗ್ರಿ ಕಾಲೇಜು ಪಿ ಯುಗು ಹೋಗಿ ಏನೋ ನಿಂತು ಒಂದಿಷ್ಟು ಒಂದ್ ತಾಸು ಲೆಕ್ಚರ್ ಹೇಳ್ಬರ್ಬೋದು, ಉಪನ್ಯಾಸ ಮಾಡಿ ಬರ್ಬೋದು ಮೇಡಮ್. ಆದ್ರೆ ನಮ್ಗ ಆ ಮಕ್ಕಳು ಎಷ್ಟು ಏನು, ಒಂದೊಂದು ಮಕ್ಕಳು ಎಷ್ಟು ಇರ್ತಾರೆ ಮೇಡಮ್, ಎಷ್ಟು ಹೇಳಿದ್ರು ಹಿಡ್ಕೊಳಂಗಿಲ್ಲ.
0: ಮೊದಲು ಬರೋದೇ ಮೊದಲು ಪ್ರೈಮರಿ ಪ್ರಾಥಮಿಕ ಶಾಲೆ ಏನಿದೆ, 1-5 or 4. ಸ್ಕೂಲ್ ಅಂದ್ರೆ ಏನು, ಟೀಚರ್ ಅಂದ್ರೆ ಏನು, ಪಾಠ ಮತ್ತೆ ಬರೆಯೋದು ಓದೋದು ಎಲ್ಲವನ್ನು ಕೂಡ ಅಲ್ಲಿಂದ ಶುರು ಮಾಡೋದ್ರಿಂದ ಯಾರು ಪ್ರಭಾವ ಬೀರ್ತಾರೆ, ಯಾವ ಶಿಕ್ಷಕರು ಮಕ್ಕಳ ಮನಸ್ಸನ್ನ ಆಕರ್ಷಣೆ ಮಾಡ್ತಾರೆ, ಏನ್ ಹೇಳ್ಕೊಡ್ತಾರೆ, ಹೇಗ್ ನಡ್ಕೊಳ್ತಾರೆ, ಅದೆಲ್ಲಾನು ಕೂಡ ನೀವಂದಂಗೆ ಖಾಲಿ ಕಾಗದದ ಮೇಲೆ ಏನೇನ್ ಬರೀತಾ ಹೋಗ್ತೀರಿ ಅದೆಲ್ಲವನ್ನು ಕೂಡ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಲೈಫ್ ಅಲ್ಲಿ ಕೊನೆವರೆಗೂ ಕೂಡ ಅದನ್ನೇ ನೆನ್ಪಿಟ್ಕೊಂಡಿರ್ತಾರೆ.
1: ಆದ್ರೂ ನಮ್ಮಲ್ಲಿ 1-5 ಕಲಿಸಿದಂತ ಶಿಕ್ಷಕರನ್ನ ಮಕ್ಕಳು ನೆನ್ಪಿಟ್ಕೊಳಂಗಿಲ್ಲ. ಮೇಲೆ 6, 7, 8 ಕಾಲೇಜು ಇಲ್ಲೆಲ್ಲ ಇರ್ಬೋದು, ಸರ್ ಅವರನ್ನ ಮಕ್ಕಳು ಗುರ್ತಿರ್ತಾರೆ. ಹೌದ್ರಿ ಅಂತ ಹಿಂಗೆಲ್ಲ ನಮ್ಮನ್ನ, ಯಾಕಂದ್ರೆ ಆ ಮಗುವಿಗೆ ಅಷ್ಟು ನೆನ್ಪಿರಂಗಿಲ್ಲ ರೀ ಮೇಡಮ್ ಅವತ್ತಾಗ. ಆದ್ರೂ ನೆನ್ಪಿಟ್ಕೊಳಂಗಿಲ್ಲ. ಆದ್ರೂ ಕೆಲವೊಂದು ಮಕ್ಕಳು ನೆನ್ಪಿಡ್ತಾರೆ ಮೇಡಮ್, ಅವರು ಸರ್ ನೀವು ರೀ ಸರ್ ನಾನು ನಿಮ್ ಕೈ ಓದಿದ್ದೆ ಸರ್ ನಿಮ್ ಸ್ಟೂಡೆಂಟ್ ಸರ್ ಹಿಂಗೆಲ್ಲ ಹೇಳ್ತಿರ್ತಾರೆ ಮೇಡಮ್. ಅವಾಗ ನಮ್ಗೆ ಒಂದು ಕಣ್ಣಿಗೆ ಆನಂದ ಭಾಷೆಗಳು ಬರ್ತಾರೆ ಮೇಡಮ್.
0: ನಿಜ ಸರ್, ನಿಮ್ ಮಾತು ಕೇಳಿ ನನ್ಗೊಂದು ನೆನಪಾಯ್ತು. ಯಾವ್ದೋ ಹಿಂಗೆ ಒಂದು ವಿಡಿಯೋ ಬಂದಿತ್ತು, ನೀವು ಕೂಡ ಗಮನಿಸಿರ್ಬೇಕು. ಆ ಹುಡುಗನ್ಗೆ ಬರ್ಕೊಂಡ್ ಬಾ ಮನೇಲಿ, ಅದನ್ನ ಬರ್ಕೊಂಡ್ ಬಾ, ಇದನ್ ಬರ್ಕೊಂಡ್ ಬಾ ಅಂತ ಹೇಳ್ದಾಗ ಅಂತ ನೋಡ್ರಿ, ಏ ನಮ್ಮ ಅಜ್ಜನ್ ಕೂಡ ಬರ್ಸ್ಕೊಂಡ್ ಬರ್ತೀನಿ ಅಂತ.
1: ಆಮೇಲೆ
0: ಏ ನೀನು ಶಾಲೆಗೆ ಬರ್ತಾ ಇರೋದು, ನೀನ್ ಬರ್ಸ್ಕೊಂಡ್ ಬರ್ಬೇಕು, ನಿಮ್ ಅಜ್ಜನ್ ಕೂಡ ಯಾಕೆ ಬರ್ಸ್ಕೊಂಡ್ ಬರ್ತೀನಿ, ಏ ನಂಗ್ ಬರೆಯಕ್ ಬರಂಗಿಲ್ಲ ನೋಡಪ್ಪ, ನಾನು ನಮ್ಮ ಅಜ್ಜನ್ ಕೊಟ್ಟು ಬರ್ಸ್ಕೊಂಡ್ ಬರ್ತೀನಿ ಬಿಡು ಅಂತಾನೆ. ಆ ಮಕ್ಕಳು ಎಷ್ಟು ಮುಗ್ಧವಾಗಿ ಟೀಚರ್ಗೆನೆ ಒಂಥರ ಸಲಿಗೆಯಿಂದ ಮಾತಾಡುತ್ತೆ ಅದು. ನಿಜವಾಗ್ಲು ವಿಶೇಷವಾದಂತ ಅನುಭವಗಳು ನಿಮಗೆ ಸಿಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಕು.
1: ಹೌದ್ರಿ ಮೇಡಮ್. ಒಟ್ಟಾರೆ ನೋಡ್ರಿ ಮೇಡಮ್, ಶಿಕ್ಷಣ ವ್ಯವಸ್ಥೆ ಹೆಂಗಂದ್ರೆ ಶಿಕ್ಷಕ ಬಾಲಕ ಪಾಲಕ ಈ ಮೂರು ಅನ್ಯೋನ್ಯವಾಗಿದ್ದಾಗ ಮಾತ್ರ ಒಂದು ಒಂದು ಸತ್ಪ್ರಜೆಯ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದ್ರಿ ಮೇಡಮ್.
0: ನಿಜ ನಿಜ ನಿಜ ಸರ್, ಬಹಳನೇ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
1: ನನಗೂ ಅಷ್ಟೇ ರೀ ಮೇಡಮ್. ಬಹಳ ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ, ಹತ್ತಿದ್ದೇನೆ ಮೇಡಮ್, ಕಾಲೇ ಸಿಕ್ತಿದ್ದಿಲ್ಲ. ಇವತ್ತೇನೋ ಪುಣ್ಯಕ್ಕೆ ಸಿಕ್ತು, ದೊಡ್ಡದು ಸಂತೋಷ ಮೇಡಮ್.
0: ತುಂಬಾ ಖುಷಿ ಆಯ್ತು. ಆಗ್ಲಿ ಸರ್, ಯಾವ್ ಹಾಡ್ಬೇಕಂದ್ರಿ?
1: ತಾಯಿ ಮಡಿಲಲ್ಲಿ ಮೇಡಮ್, ಅಲ್ಲಿಂದು ಲೋಕ ಉಂಟು ಇಲ್ಲಿಂದು ದಾರಿ ಉಂಟು ಅಂತ ಆ ಹಾಡು ಕೇಳಿದಾಗ ಏನೋ ಪಾಪ ಜಗತ್ತಿನಾಗ ಎಂತ ಬಡತನ ಕೊಡ್ತಾನಲ್ಲ ದೇವರು, ಎಂತ ಕಷ್ಟ ಕೊಡ್ತಾನಲ್ಲಪ್ಪ ಅಂತ ಹಿಂಗ್ ಕಣ್ಣಿ ನೀರ್ ಬರ್ತಾರೆ ನಮ್ಮ ಹಾಡು ಕೇಳಿದ.
0: ನಿಜ ನಿಜ ನಿಜ ಅಂದ್ರೆ ಇವಾಗ ಬದಲಾಗಿದೆ ಕಾಲ, ಆ ತರ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ದುಡ್ಕೊಂಡ್ ತಿನ್ನೋರಿಗೆ ಒಂದು ಊಟ ಬಟ್ಟೆ ವಸತಿಗೆ ಒಂದು ಯೋಗ್ಯತೆ ಅಂತೂ ಮಾಡ್ಕೊಳ್ಬಹುದು ಇವತ್ತಿನ ಕಾಲ
1: ಮಾಡ್ಕೋಬಾರ. ಆದ್ರೂ ಇನ್ನು ಕೆಲವೊಂದ್ ಜನರಿಗೆ ಮೇಡಮ್ ಅವು ಹಲ ಇರಲ್ಲ, ಮನಿ ಇರಂಗಿಲ್ಲ, ಎಲ್ಲೋ ಗುಳೆಯತ್ ಹೋಗಂತ ಜನರಿಗೆ ಇನ್ನೂ ಬಹಳ ಕಷ್ಟ ಇದೆ ಮೇಡಮ್ ಅವ್ರ.
0: ಹೌದು ಹೌದು,
1: ಒಂದೊತ್ತು ಒಂದು ತುತ್ತು ಸಿಗಕ್ಕೂ ಕೂಡ ಅವ್ರು ಎಷ್ಟೋ ಗತಿ ಇರ್ತಾರೆ ಮೇಡಮ್. ಇನ್ನು ಭಿಕ್ಷುಕರು ಮನೆ ಮನೆ ಬರ್ತಾರೆ ನೋಡಿದಾಗ, ಅಯ್ಯೋ ಅಂತೂ ಕರಳ್ ಹಿಂಡುವಂಗ ಆಗ್ತದೆ ಮೇಡಮ್.
0: ಅದು
1: ಹೌದ್ರಿ ಮೇಡಮ್. ಹಿಂಗಾಗಿ ಹಾಡು ಕೇಳ್ಬೇಕು, ಎಷ್ಟು ಕೇಳಿದ್ರು ಹಿಂಗ್ ಕಣ್ಣಾಗ ನೀರ್ ಬರ್ತಿರ್ತಾವ್ರಿ ಮೇಡಮ್.
0: ಆಗ್ಲಿ ಸರ್, ನಿಮ್ ಹಾಡು ಕೇಳಿ ನಮಸ್ಕಾರ.
1: ಓಕೆ ರೀ ಮೇಡಮ್, ಧನ್ಯವಾದ ಮೇಡಮ್. ನಮಸ್ಕಾರ ಮೇಡಮ್.
0: ಧನ್ಯವಾದ.

ಭೂತಯ್ಯನ ಮಗ ಅಯ್ಯೋ ಚಿತ್ರದ ಗೀತೆ ಕೇಳಿದ್ರೆ ಚಿವದೇ ಶಂಕರ್ ಅವರು ಬರೆದಿದ್ದು, ಜೆ ಕೆ ವೆಂಕಟೇಶ್ ಅವರ ಸಂಗೀತ, ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಈ ಹಾಡಿನೊಂದಿಗೆ ಈ ದಿನದ ಕರೆಗೊಂದು ಹಾಡು ಕಾರ್ಯಕ್ರಮ ಮುಕ್ತಾಯವಾಯಿತು. 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಸಮಯ 1 ಗಂಟೆ. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ವಿಶ್ವಾಸಮತ ಯಾಚನೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಡಿಎಂಕೆ ಶಾಸಕರು ವಿಶ್ವಾಸಮತ ಯಾಚನೆ ವೇಳೆ ಸಭಾತ್ಯಾಗ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಮನವಿಯನ್ನು ಪುರಸ್ಕರಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಬೆಂಗಾವಲು ಪಡೆಯನ್ನು ಅರ್ಧಕ್ಕಿಂತ ಕಡಿಮೆಗೆ ಇಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ನಡುವೆ ಆಮದು ಮಾಡಿಕೊಳ್ಳುವ ಇಂಧನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಧಾನಿ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಬಿಐ ಕೇರಳಂನ ಇಬ್ಬರು ವಿದ್ಯಾರ್ಥಿ

ವಿಚಾರಣೆ ನಡೆಸಿದೆ. ಸುಮಾರು 200 ವಿದ್ಯಾರ್ಥಿಗಳ ವಿವರಗಳನ್ನು ರಾಜಸ್ಥಾನ ಪೊಲೀಸರು ಹಸ್ತಾಂತರಿಸಿದ ಬಳಿಕ ಸಿಬಿಐ ತನಿಖೆಯನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ಅವರು ದೂರಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪೆರೆಸ್ ಮೆಕ್ಕೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭೇಟಿ ಮಾಡಿದ್ದು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಂದು 6% ಏರಿಕೆ ಕಂಡಿದೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನವು 10 ಗ್ರಾಮ್ಗೆ 162,597 ರೂಪಾಯಿಗಳಲ್ಲಿ ಸುಮಾರು 6% ಹೆಚ್ಚಾಗಿ ವಹಿವಾಟು ನಡೆಸುತ್ತಿದೆ. ಬೆಳ್ಳಿ ಪ್ರತಿ ಕಿಲೋಗ್ರಾಮ್ಗೆ 296,821 ರೂಪಾಯಿಗಳಲ್ಲಿ ವಹಿವಾಟು ನಡೆಸುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಬಾಲಕನ ಸಾವಿಗೆ ಕಾರಣವಾದ ಚಿರತೆ ಕಾರ್ಯಾಚರಣೆ ಮುಂದುವರೆದಿದೆ. ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಚಿರತೆ ಓಡಾಡುವ ದೃಶ್ಯ ಸೆರೆಯಾಗಿದೆ. ರಾಯ್ಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5:00.

0: ನಾಡಿನ ಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಅಕ್ಕ ನೋಡು, ತೋರಿಸು. ವಾ, ನನ್ನ ಇಷ್ಟದ ಕಲರ್.
4: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
5: ಸೇವಿಂಗ್ ಮಾಡೋ ವಯಸ್ಸು ಕೂಡ.
6: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
7: ನನ್ಗೆ ಗೊತ್ತಲ್ವಾ.
6: ಆರ್.ಬಿ.ಐ ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ವಿವಿಧ ಭಾರತಿ 102.9 FM ಕೇಳ್ತಾ ಇದ್ದೀರಾ. ಕೇಳ್ತಾ ಕೇಳ್ತಾ ಸಂದೇಶಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀರಾ. ಆವಾಗಿಂದ 11 ಗಂಟೆಯಿಂದ ಕಳಿಸಿರುವಂತಹ ಒಂದಷ್ಟು ಸಂದೇಶಗಳಿದೆ, ನೋಡೋಣ ಬನ್ನಿ. ಜಗದಾಂಬಿಕಾ ಹಂಸವೇಣಿ ನಮಸ್ತೆ ಅಂತ ಹೇಳಿದರೆ, ಹಲಸೂರು ರಾಜೇಶ್ ಅವರು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅರ್ಜುನ್ ಚನ್ನಿ ಅವರ ಸಿನಿಮಾಗಳಲ್ಲಿ ಸಂಗೀತ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಚಂದ್ರಮತಿ ಪ್ರಕಾಶ್ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರೆ, ಮಂಜುನಾಥ್ ಲೆಗ್ಗೆರೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾರೆ. ಬಸವರಾಜ್ ಮುರುಗೋಡ ಬೆಳಗಾವಿ ಜಿಲ್ಲೆ, ಇವರು ಹೇಳೋದೇನೆಂದರೆ ಆರ್.ಎನ್.ಜೆ ಗೋಪಾಲ್, ಚಿವುದೇಶಂಕರ್ ಮತ್ತು ವಿ ಮನೋಹರ್ ಇಂತಹ ಮಹನೀಯರ ಸಾಹಿತ್ಯ, ಸಂಗೀತ, ಪದ ಜೋಡಣೆ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಈಗಿನವರ ಸಂಗೀತ ಕರ್ಣ ಕಠೋರ ಅಂತ ಹೇಳ್ತಾರೆ. ಎಲ್ಲರ ಹಾಡುಗಳು ಕೂಡ ಅದೇ ಥರ ಕರ್ಣ ಕಠೋರವಾಗಿರೋದಿಲ್ಲ. ಒಂದಷ್ಟು ಜನ ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಸಂಗೀತ ಸಂಯೋಜನೆ ಕೂಡ ಮಾಡ್ತಾರೆ. ಆದರೆ ಕೆಲವು ಹಾಡುಗಳು ನೀವು ಹೇಳಿದ ಹಾಗೆ ಕೇಳೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ. ಆದರೆ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೋಗೋದು ಕಷ್ಟ. ಉಮೇಶ ಸಂಕೇಶ್ವರ ಅವರು ಕೂಡ ಕಲಾಭಾರತಿ ಕಾರ್ಯಕ್ರಮ ಸೂಪರ್ ಆಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಆಮೇಲೆ ವಿಶೇಷವಾದ ಹಾಡನ್ನು ಪ್ರಸಾರ ಮಾಡಿದ್ರಿ, ನನಗೆ ತುಂಬ ಇಷ್ಟ ಆಯಿತು ಅಂತ ರಜನಿ ಅವರು ವೈಟ್ಫೀಲ್ಡಿಂದ ಸಂದೇಶ ಮಾಡಿ ಸಂದೇಶ ಕಳಿಸಿದರೆ, ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಈ ಹಾಡು ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ವಾಣಿಶ್ರೀ ಧಾರವಾಡದಿಂದ ಸಂಗೀತ ನಿರ್ದೇಶನ ಮಾಡಿದ ಎಲ್ಲ ಹಾಡುಗಳು ನಂಗೆ ತುಂಬ ಇಷ್ಟ. ಅರ್ಜುನ್ ಜನ್ಯ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದರು ಅಂತ ಹೇಳಿ ನಾನು ಕೂಡ ಕೇಳಿದ್ದೇನೆ. ನನಗೆ ಕಾರ್ಯಕ್ರಮ ಇಷ್ಟ ಆಯಿತು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ರಾಜೇಶ್ವರಿ ಅವರು ಬಸವೇಶ್ವರ ನಗರದಿಂದ ಮಾತಾಡಿದ್ದು, ತುಂಬ ನೇರವಾಗಿ ಮಾತಾಡಿದ್ರು, ಒಳ್ಳೆ ಹಾಡಿಯು ಅಂತ ಹೇಳ್ತಾ ಇದ್ದಾರೆ. ಅನಂತರಾಜು ಗೋರ್ಲಡ್ಕು ಅನಿತಾ ಇವರು ಹೇಳ್ತಾರೆ, ಮನೆ ನಾಯಿ ಮರಿ ಮೇಲಿನ ಪ್ರೀತಿ ಕೇಳಿ ಸಂತೋಷ ಆಯಿತು, ಮೂಕ ಪ್ರಾಣಿಗಳ ಮೇಲಿನ ಅವರ ಪ್ರೀತಿ ಹೀಗೆ ಮುಂದುವರಿಲಿ ಅಂತ ಹೇಳಿ ರಾಜೇಶ್ವರಿ ಅವರ ಮಾತನ್ನು ಕೇಳಿ ಹೇಳ್ತಾರೆ. ಬಿ ನಾಗರಾಜ್ ಚೌಧರಿ ಕಲಬುರಗಿಯಿಂದ, ಕರೆಗೊಂದು ಹಾಡು ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಆಮೇಲೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ ಕಾಲ್ ಮಾಡಿದ್ದೆ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನನ್ನ ಹಾಡು ಪ್ರಸಾರ ಆಗಲಿಲ್ಲ ಅಂತ ಹೇಳ್ತಾರೆ. ಮತ್ತು ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಅವ್ರು ಹೇಳ್ತಾ ಇದ್ರೆ, ನಾಗೇಂದ್ರಪ್ಪ ಮಾಡ್ಯಾಳೆ ಅಂತ ಶಿಕ್ಷಕರ ಜೊತೆ ಮಾತಾಡಿದ್ರಿ, ಉರ್ದು ಸ್ಕೂಲ್ ಕನ್ನಡ ಟೀಚರು, ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಂಥ ಅದ್ಭುತವಾದ ಕೆಲಸ, ಶಿಕ್ಷಕ ಬಾಲಕ ಸ್ಥಾಪಕ ಅಂತ ಹೇಳಿದ್ರು. ಖಂಡಿತ ಅದು ಶಿಕ್ಷಕರಿಗೆ ಅನ್ವಯ ಆಗತ್ತೆ ಅಂತ ಹೇಳಿದ್ರೆ, ಶಾನ್ಭೋಗರ್ ಪುಷ್ಪ ಗದಗದಿಂದ, ಮತ್ತು ಹೋವಲ್ಲಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ, ಇಂದಿನ ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿತ್ತು, ವಿಷ್ಣುವರ್ಧನ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗೆ ಅಲ್ಲೊಂದು ಲೋಕ ಉಂಟು ಈ ಹಾಡು ಕೇಳ್ತಿದ್ರೆ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ, ಇದು ಧಾರವಾಡ ತಾಲೂಕು ಹೆಬ್ಬಳ್ಳಿ ಗ್ರಾಮದ ಶಿವಾನಂದ ಪರುತಪ್ಪ ಹೋಗಾರ್, ಇವರು ಕೂಡ ಶಿಕ್ಷಕರು. ನಾನು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ವಿವಿಧ ಭಾರತಿ ಅಂದರೆ ತುಂಬಾ ಇಷ್ಟ, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಫೋನ್ ಕಾಲ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತೊಬ್ಬರು, ಪ್ರತಿದಿನ ವಿವಿಧ ಭಾರತಿಯನ್ನು ಕೇಳ್ತಾನೆ ಇರ್ತೇವೆ ಅಂತ ಹೇಳಿ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

ರಂಗಿತರಂಗ ಚಿತ್ರಕ್ಕಾಗಿ ಇಂಚರ ರಾವ್ ಅವರು ಹಾಡಿದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಅನೂಪ್ ಭಂಡಾರಿ ಅವರದಾಗಿತ್ತು. 102.9 ಎಫ್ಎಂ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಬುಧವಾರದ ಮಧ್ಯಾಹ್ನದ ಪ್ರಸಾರವನ್ನ ಕೇಳ್ತಾ ಇದ್ರ ನೀನು. ಕೆಲವೇ ನಿಮಿಷಗಳಲ್ಲಿ ಅಂದ್ರೆ 1:20 ಬುಧವಾರದ ವಿಶೇಷ ಪದಬಂಧ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 1:10 ಸಮಯ ಇನ್ನೀಗ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ ಶೇಕಡಾ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ.

0: ಸದನದಲ್ಲಿ ನಡೆದ ಮತದಾನದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ದ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕನಿವಾಸದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುವ ಮತ್ತು ಆಮದು ಇಂಧನದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಗಮನಾರ್ಹವಾಗಿ ಕಡಿತಗೊಳಿಸಿದ್ದಾರೆ. ಇತ್ತೀಚಿನ ಗುಜರಾತ್ ಮತ್ತು ಅಸ್ಸಾಂ ರಾಜ್ಯ ಭೇಟಿ ವೇಳೆ ಈ ಬದಲಾವಣೆ ಜಾರಿಗೆ ತರಲಾಗಿದ್ದು, ವಿಶೇಷ ರಕ್ಷಣಾ ಪಡೆಯ ಶಿಷ್ಟಾಚಾರದ ಅಡಿಯಲ್ಲಿ ಅಗತ್ಯವಿರುವ ಎಲ್ಲಾ ಭದ್ರತಾ ವ್ಯವಸ್ಥೆಗಳನ್ನು ಯಥಾವತ್ತಾಗಿ ಉಳಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ತಮ್ಮ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಸಾಧ್ಯವಿರುವ ಕಡೆಗಳಲ್ಲಿ ಹೊಸದಾಗಿ ಖರೀದಿಸದೆ ಲಭ್ಯವಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಪ್ರಧಾನಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರಿಸರ ಸ್ನೇಹಿ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಂತೆ ನಾಗರಿಕರಿಗೆ ಪ್ರಧಾನಿ ನೀಡಿದ 7 ಮನವಿಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪ್ರಧಾನಮಂತ್ರಿಯವರ ಈ ನಿರ್ಧಾರವನ್ನು ಅನುಸರಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಹ ತಮ್ಮ ಬೆಂಗಾವಲು ಪಡೆಯ ಗಾತ್ರವನ್ನು ಅರ್ಧಕ್ಕಿಂತ ಹೆಚ್ಚು ಕಡಿತಗೊಳಿಸಿದ್ದಾರೆ. ಭದ್ರತೆಗೆ ಯಾವುದೇ ಧಕ್ಕೆ ಬಾರದಂತೆ ಇಂಧನ ಉಳಿತಾಯ ಮತ್ತು ಸುಸ್ಥಿರತೆಗೆ ಆದ್ಯತೆ ನೀಡುವ ಮೂಲಕ ನಾಯಕರು ಜನಸಾಮಾನ್ಯರಿಗೆ ಮಾದರಿಯಾಗಿದ್ದಾರೆ. 1998 ಪೋಖ್ರಾನ್ ಪರಮಾಣು ಪರೀಕ್ಷೆಗಳು ಜಗತ್ತಿಗೆ ಭಾರತದ ಅಚಲ ಸಂಕಲ್ಪವನ್ನು ಪ್ರದರ್ಶಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಪರೇಷನ್ ಶಕ್ತಿಯ ಸ್ಮರಣಾರ್ಥ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ, ಜಾಗತಿಕ ಮಟ್ಟದ ಎಲ್ಲಾ ಒತ್ತಡಗಳನ್ನು ಮೀರಿ ಭಾರತ ತನ್ನ ಪರಮಾಣು ಗುರಿಯನ್ನು ಯಶಸ್ವಿಯಾಗಿ ತಲುಪಿತು ಎಂದು ಸ್ಮರಿಸಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿರುವ ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪರೇಜ್ ಮಖೆನ್ನಾ ಅವರನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಭೇಟಿಯಾದರು. ಈ ವೇಳೆ ಅವರು ಆದ್ಯತಾ ಉತ್ಪನ್ನಗಳ ರಫ್ತಿಗೆ ಉತ್ತೇಜನ ನೀಡಲು ಮತ್ತು ಸೇವಾ ಆರ್ಥಿಕತೆಗೆ ವೇಗ ನೀಡಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಕುರಿತು ಮಾತುಕತೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಇಂದು ಬೆಳಗ್ಗೆ ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಜೈಶಂಕರ್ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶೀಯ ಮಾರುಕಟ್ಟೆಯಲ್ಲಿ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 6% ಭಾರೀ ಏರಿಕೆ ಕಂಡುಬಂದಿದೆ. ಬಹು ಸರಕು ವಿನಿಮಯ ಕೇಂದ್ರ ಮಾರುಕಟ್ಟೆಯಲ್ಲಿ ಜೂನ್ ಒಪ್ಪಂದದ ಚಿನ್ನದ ಬೆಲೆ 6% ಏರಿಕೆಯಾಗಿ ಪ್ರತಿ 10 ಗ್ರಾಂಗೆ 1,62,597 ರೂಪಾಯಿಗೆ ತಲುಪಿದೆ. ಅದೇ ರೀತಿ ಜುಲೈ ಒಪ್ಪಂದದ ಬೆಳ್ಳಿ ಬೆಲೆಯು 6.4% ಏರಿಕೆಯಾಗಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿ ಗಡಿ ತಲುಪಿದೆ ಎಂದು ವರದಿಯಾಗಿದೆ. ಬೆಲೆ ಏರಿಕೆಯ ಬೆನ್ನಲ್ಲೇ ಸರ್ಕಾರವು ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಸೆಸ್ ಒಳಗೊಂಡಂತೆ ಆಮದು ಸುಂಕವನ್ನು 6%-15% ಏರಿಸಿದೆ. ಇದಲ್ಲದೆ ಪ್ಲಾಟಿನಂ ಮೇಲಿನ ಆಮದು ಸುಂಕವನ್ನು 6.4%-15.4% ಹೆಚ್ಚಿಸಲಾಗಿದ್ದು, ಈ ಕ್ರಮವು ಮಾರುಕಟ್ಟೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಇಂಧನ

ಮುಕ್ತಾಯ ಮತ್ತು ಆರ್ಥಿಕ ಸ್ಥಿರತೆಯ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ವಿವಿಧ ಕ್ರಮಗಳ ನಡುವೆಯೇ ಈ ತೆರಿಗೆ ಹೆಚ್ಚಳದ ನಿರ್ಧಾರ ಹೊರಬಿದ್ದಿದೆ. ನೀಟ್ ಯುಜಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತನಿಖೆಗಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ತಂಡ ಇಂದು ಜೈಪುರಕ್ಕೆ ಆಗಮಿಸಿದ್ದು ತನಿಖೆಯನ್ನು ತೀವ್ರಗೊಳಿಸಿದೆ. ರಾಜಸ್ಥಾನ ಪೊಲೀಸರ ವಿಶೇಷ ಕಾರ್ಯಾಚರಣೆ ತಂಡ ಈಗಾಗಲೇ ವಶಕ್ಕೆ ಪಡೆದಿದ್ದ ಸುಮಾರು 24 ಜನರನ್ನು ಸಿಬಿಐ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಸಿಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಾಚರಣೆ ತಂಡ ನೂರಾರು ಜನರನ್ನು ವಿಚಾರಣೆಗೆ ಒಳಪಡಿಸಿದೆ. ಈ ನಡುವೆ ಸಿಬಿಐ ಪ್ರಕರಣದ ತನಿಖೆಯ ಜಾಲವನ್ನು ಕೇರಳಕ್ಕೂ ವಿಸ್ತರಿಸಿದೆ. ರಾಜ್ಯದ 2 ಜಿಲ್ಲೆಗಳ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ತನಿಖೆ ನಡೆಯುತ್ತಿದೆ. ಪರೀಕ್ಷೆಗಿಂತ ಕೆಲ ದಿನಗಳ ಮೊದಲೇ ಸೋರಿಕೆಯಾದ ಅಸಲಿ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ಸಿದ್ದಪಡಿಸಲಾದ ಮಾದರಿ ಪ್ರಶ್ನೆ ಪತ್ರಿಕೆ ಕೇರಳದ ಹಲವು ವಿದ್ಯಾರ್ಥಿಗಳಿಗೆ ತಲುಪಿದೆ ಎಂದು ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ. ಮಾದಕ ದ್ರವ್ಯ ಜಾಲದ ಪ್ರಮುಖ ರೂವಾರಿ ಹಾಗೂ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಅಪರಾಧಿ ಪ್ರಭದೀಪ್ ಸಿಂಗ್ನನ್ನು ಅಜರ್ಬೈಜಾನ್ನಿಂದ ಭಾರತಕ್ಕೆ ಕರೆತರುವಲ್ಲಿ ಸಿಬಿಐ ಯಶಸ್ವಿಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಗೃಹ ಸಚಿವಾಲಯ ಮತ್ತು ದೆಹಲಿ ಪೊಲೀಸರ ಸಮನ್ವಯದೊಂದಿಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ದೆಹಲಿ ಪೊಲೀಸ್ ವಿಶೇಷ ಘಟಕದಲ್ಲಿ ದಾಖಲಾಗಿದ್ದ ಎನ್ಡಿಪಿಎಸ್ ಕಾಯ್ದೆಯಡಿ ದಾಖಲಾದ ಪ್ರಕರಣದಲ್ಲಿ ಪ್ರಭದೀಪ್ ಸಿಂಗ್ ಬೇಕಾಗಿದ್ದ. ಈ ಪ್ರಕರಣದಲ್ಲಿ ಈಗಾಗಲೇ ಬೃಹತ್ ಪ್ರಮಾಣದ ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಹಲವು ಸಹ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಇಡೀ ಜಾಲದ ರೂವಾರಿಯಾಗಿ ಪ್ರಭದೀಪ್ ಸಿಂಗ್ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತನಿಖಾ ಸಂಸ್ಥೆ ಹೇಳಿದೆ. ಇಂತಹ ನಿರಂತರ ಸಮನ್ವಯದ ಪ್ರಯತ್ನಗಳಿಂದಾಗಿ ಕಳೆದ ಕೆಲವು ವರ್ಷಗಳಲ್ಲಿ 160 ಹೆಚ್ಚು ಅಪರಾಧಿಗಳನ್ನು ಭಾರತಕ್ಕೆ ಮರಳಿ ಕರೆತರಲಾಗಿದೆ ಎಂದು ಸಂಸ್ಥೆ ಮಾಹಿತಿ ನೀಡಿದೆ. ಸಮಾಜವಾದಿ ಪಕ್ಷದ ಸಂಸ್ಥಾಪಕ ದಿವಂಗತ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ 38 ವರ್ಷದ ಪ್ರತೀಕ್ ಯಾದವ್ ಇಂದು ಬೆಳಗ್ಗೆ ಲಖನೌದಲ್ಲಿ ನಿಧನರಾಗಿದ್ದಾರೆ. ತಮ್ಮ ನಿವಾಸದಲ್ಲಿ ಅನಾರೋಗ್ಯಕ್ಕೀಡಾದ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮೃತಪಟ್ಟಿದ್ದರು ಎಂದು ವರದಿಯಾಗಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಕೈಗೊಳ್ಳಲು ಆಸಕ್ತಿ ಇರುವ ಸಾರ್ವಜನಿಕರು ಇದೇ 19ರೊಳಗೆ ಅರ್ಜಿ ಸಲ್ಲಿಸುವಂತೆ ವಿದೇಶಾಂಗ ಸಚಿವಾಲಯ ಕೋರಿದೆ. ನೋಂದಣಿ ಪ್ರಕ್ರಿಯೆ ಶೀಘ್ರದಲ್ಲೇ ಮುಕ್ತಾಯಗೊಳ್ಳುತ್ತಿದ್ದು ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ಅಧಿಕೃತ ಜಾಲತಾಣ kmy.gov.in ಭೇಟಿ ನೀಡಬಹುದು. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಬಾಕ್ಸಿಂಗ್ 17 ವರ್ಷದೊಳಗಿನವರ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಲಕ್ಷಯ್ ಪೋಗಟ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ನವ ರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ದ ಗುಜರಾತ್ ಟೈಟನ್ಸ್ 82 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಗೆದ್ದ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ. ಇಂಧನ ಉಳಿಸಲು ಪ್ರಧಾನಿ ಹಾಗೂ ಗೃಹ ಸಚಿವರ ಬೆಂಗಾಲು ಪಡೆಯ ವಾಹನಗಳ ಸಂಖ್ಯೆಯಲ್ಲಿ ಗಣನೀಯ ಕಡಿತ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಆಗಮಿಸಿದ ಚಿಲಿ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವರು. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ, ಆಮದು ಸುಂಕ 15% ಹೆಚ್ಚಳ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ತೆ ಬೊಂಬಾಟ್. ಬುಧವಾರದ ಬ್ಯೂಟಿಫುಲ್ ಪದಬಂಧ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪದಬಂಧ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ. ಪದಬಂಧದಲ್ಲಿ ನಾವು ಒಂದಿಷ್ಟು ಪ್ರಶ್ನೆಗಳನ್ನು, ಸುಳಿವುಗಳನ್ನು ಕೊಡ್ತೇವೆ. ಅದನ್ನು ಅನುಸರಿಸಿ ಪದಗಳನ್ನು ಕಂಡುಹಿಡಿಬೇಕು. ಹಾಗೆ ಆ ಪದಗಳಿಂದ ಆಯ್ದ ಅಕ್ಷರಗಳನ್ನು ಕ್ರಮವಾಗಿ ಜೋಡಿಸಿ ವಾಕ್ಯ ಅಥವಾ ಒಂದು ಅರ್ಥಪೂರ್ಣ ಪದಗಳ ಗುಚ್ಛವನ್ನು ಜೋಡಿಸುವುದು ಪದಬಂಧದ ವಿಶೇಷತೆ. ವಿವಿಧ ಭಾರತೀಯ ಈ ಪದಬಂಧ ಅಂದರೆ ನಿಮಗೆಲ್ರಿಗೂ ಇಷ್ಟ. ನಿಮಗಾಗಿ ನಾವು ಕೂಡ ಒಂದಷ್ಟು ಹುಡುಕಾಟವನ್ನು ನಡೆಸಿ ಒಂದು 4 ಅಥವಾ 6 ಪ್ರಶ್ನೆಗಳನ್ನು ಕೊಡ್ತೇವೆ. ನಿಮಗೆ ಗೊತ್ತಿರುವಂಥದ್ದೇ ಬಹಳ ಸುಲಭವಾಗಿ ನೀವೆಲ್ಲ ಉತ್ತರವನ್ನು, ಪದಗಳನ್ನು ಕಳಿಸ್ತೀರಿ ಗೊತ್ತು. ಸಿದ್ಧವಾಗಿದ್ದೀವಿ ಅಂತ ಹೇಳಿ ಒಂದಷ್ಟು ಜನರ ಸಂದೇಶ ಬಂದಿದೆ. ಹಾಗೆ ಇವತ್ತಿನ ಪದಬಂಧ ಕಾರ್ಯಕ್ರಮದಲ್ಲಿ ಯಾರಿಗೆಲ್ಲ ಭಾಗವಹಿಸಬೇಕು ಅಂತ ಇಷ್ಟ ಇದೆ, ನೀವು ಕೂಡ ನಾವು ಕೇಳುವಂತಹ ಪ್ರಶ್ನೆಗಳು, ಸುಳಿವುಗಳನ್ನು ಆಧರಿಸಿ ನಿಮಗೆ ಪದಗಳು ಹೊಳೆದ್ರೆ ಖಂಡಿತ ನೀವು ಕೂಡ ನಮಗೆ ಉತ್ತರವನ್ನು ಕಳಿಸ್ಕೊಡ್ಬಹುದು. ಯಾರ್ಯಾರು ಭಾಗವಹಿಸೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದೀರಾ, ಹಾಗೆ ಬರಲಿ ಪ್ರಶ್ನೆಗಳು ಅಂತ ಕೂಡ ಕೇಳ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಈ ಒಂದು ಜೋಶ್ಗೆ ಆತ್ಮೀಯ ಪ್ರಬುದ್ಧ ವಿವಿಧ ಭಾರತಿ ಕೇಳುಗ ಬಾಂಧವರೇ, ವಿವಿಧ ಭಾರತಿ ನಿಮ್ಮ ನೆಚ್ಚಿನ ಸಂಗಾತಿ 102.9 FM. ಬುಧವಾರದ ಮಧ್ಯಾಹ್ನದ ಈ ಗೇಮ್ ಶೋ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂದರೆ ನಮ್ಮ ಸಂಖ್ಯೆ, ವಾಟ್ಸಪ್ ಸಂಖ್ಯೆಯನ್ನು ಬರ್ಕೊಳ್ಳಿ, 9483090209. 9483091029 ಇದು ನಮ್ಮ ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಾವು ಕೇಳುವಂಥ ಪ್ರಶ್ನೆ ಅಥವಾ ನಾವು ಕೇಳುವಂಥ ಸುಳಿವುಗಳನ್ನು ಆಧರಿಸಿ ನಿಮಗೆ ಪದಗಳು ಹೊಳೆದ್ರೆ ಈ ಒಂದು ಸಂಖ್ಯೆಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಜೊತೆಗೆ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಇನ್ನು ನಮ್ಮ ಇಂದಿನ ಪದಬಂಧಕ್ಕೆ ಏನು ಬೇಕು, 8 ಅಕ್ಷರಗಳು ನಮಗೆ ಬೇಕಾಗಿದೆ. ಈ 8 ಅಕ್ಷರಗಳು ಇಂದಿನ ಪದಬಂಧ ಕಾರ್ಯಕ್ರಮಕ್ಕೆ ನಮಗೆ 8 ಅಕ್ಷರಗಳು ಬೇಕಾಗಿದೆ. ಈ 8 ಅಕ್ಷರಗಳನ್ನು ನೀವು ಊಹೆ ಮಾಡಬಹುದು. ಒಂದು ಆಫರ್ ನಿಮಗಿದು. ಇವತ್ತಿನ ಪದಬಂಧದಲ್ಲಿ 8 ಅಕ್ಷರಗಳ ಒಂದು 2 ಪದಗಳ ಗುಚ್ಛ. ಈ 8 ಅಕ್ಷರಗಳ 2 ಪದಗುಚ್ಛವನ್ನು ನೀವು ಊಹೆ ಮಾಡಬಹುದು ಏನಿರಬಹುದು ಅಂತ ಹೇಳಿ. ಯಾಕಂದರೆ ಇದು ಇವತ್ತಿನ ವಿಷಯ, ನಿನ್ನೆ ಮೊನ್ನೆಯಿಂದ ಚರ್ಚೆ ಆಗ್ತಾ ಇರುವಂತಹ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಈ ಒಂದು ವಿಷಯದ ಬಗ್ಗೆ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಏನು ನಾವು ಮಹಾಪದ ಮಾಡಲಿಕ್ಕೆ ಹೊರಟಿದ್ದೀವಿ, ಆ ಒಂದು ವಿಷಯ ಇವತ್ತು ಕೂಡ ಚರ್ಚೆ ಆಗ್ತಾ ಇದೆ. ನಿನ್ನೆ ಮೊನ್ನೆಯಿಂದ ತುಂಬ ಚರ್ಚೆಗೆ ಒಳಗಾಗ್ತಾ ಇದೆ. ಪರ ಮತ್ತು ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ 8 ಅಕ್ಷರಗಳ ಈ ಮಾತು ಮನೆಗೆ, ವ್ಯಕ್ತಿಗೆ, ದೇಶಕ್ಕೆ, ಎಲ್ಲರಿಗೂ ಯಾವತ್ತಿಗೂ ತೀರಾ ಅಗತ್ಯವಾದದ್ದು ಅನ್ನೋದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸೊ ನಿಮಗೆ ಯಾರಿಗಾದರೂ ನಾನೇನು ಹೇಳ್ತಾ ಇದ್ದೀನಿ, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನಾವೇನು ಮಹಾಪದದ ರಚನೆ ಮಾಡಕ್ಕೆ ಹೊರಟಿದ್ದೀವಿ ಅದ್ರ ಬಗ್ಗೆ ಈ 8 ಅಕ್ಷರಗಳ 2 ಪದಬಂಧ ಪದಗುಚ್ಛ ಗೊತ್ತಾದರೆ ಗೆಸ್ ಮಾಡಿ ನಮಗೆ ವಾಟ್ಸಪ್ನಲ್ಲಿ SMS ಕಳಿಸಿ, ಮತ್ತು ನಮ್ಮ ಜೊತೆಗೆ ಚಾಟ್ ಮಾಡಿ. ನೀವು ನಿಮ್ಮ ಹೆಸರು, ನಿಮ್ಮ ಊರು, ನಮಗೆ ಬೇಕಾದ ಪದವನ್ನು ಕಂಡುಹಿಡಿದು ಕಳಿಸಿ. ಈ ಒಂದು ಆಟದಲ್ಲಿ ನೀವು ಕೂಡ ಜೊತೆಯಾಗಿ ಆನಂದವನ್ನು ಅನುಭವಿಸಬಹುದು. ಬನ್ನಿ ಈ ಒಂದು ಚಂದದ ಆಟ ಗೇಮ್ ಶೋ ಬುಧವಾರದ ವಿವಿಧ ಭಾರತೀಯ ಈ ಪದಬಂಧ ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಯಾಗಿ ಪದಬಂಧ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸ್ತೀರಾ, ನಿಮ್ಮೆಲ್ರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರಸಾರದಲ್ಲಿ ಜೊತೆಯಾಗಿರೋದು ಚಂದು ಬಾನುಲಿ ಬಂಧು. ಒಂದಷ್ಟು ಜನ ಸಂದೇಶವನ್ನು ಗೆಸ್ ಮಾಡಿ ಕಳಿಸ್ತಾ ಇದ್ದಾರೆ. 12 ಬಂದಿದೆ ಉತ್ತರಗಳು, ಆದರೂ ಪರವಾಗಿಲ್ಲ, ಇರಲಿ, ಮುಂದಕ್ಕೆ ನೋಡ್ತಾ ಹೋಗೋಣ. ನಿಮ್ಮ ಉತ್ತರಗಳು ನಮಗೆ ಬೇಕು. ಊಹೆ ಮಾಡ್ತಾ ಇರಿ. ಊಹೆ ಮಾಡೋದ್ರ ಜೊತೆಗೆ ನಾವು ಕೇಳುವಂಥ ಪ್ರಶ್ನೆ ಸುಳಿವನ್ನು ಆಧರಿಸ್ಕೊಂಡು ನಿಮ್ಮ ಉತ್ತರವನ್ನು ಕಳಿಸ್ಕೊಡ್ತಾ ಇರಿ. ಮೊದಲನೇದಾಗಿ ಸಮಯ ಇಲ್ಲ, ಹಾಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಎಲ್ಲರೂ ನೆನ್ಪಿಟ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ. ಹೌದು, ಮೊದಲನೇ ಪ್ರಶ್ನೆಗೆ ಒಂದಷ್ಟು ಸುಳಿವುಗಳನ್ನು ಕೊಡ್ತಾ ಇದ್ದೀನಿ. ನಮಗೆ ಬೇಕಾಗಿರುವಂಥ ಪದಗಳು ನಮಗೆ ಬೇಕಾಗಿದೆ. ಪದಗಳಿಂದ ಆರಿಸಿದ ಅಕ್ಷರಗಳನ್ನು ಜೋಡಿಸಿ ಮಹಾಪದ ಮಾಡಲಿಕ್ಕೆ ಹೊರಟಿದ್ದೇವೆ. 8 ಅಕ್ಷರಗಳ ಮಹಾಪದ, 2 ಪದಗುಚ್ಛ. ಅದಕ್ಕೆ ನಮಗೀಗ ಪದಬಂಧ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಒಂದು ಮಾಸ್ಟರ್ ಪೀಸ್ ಸಿನಿಮಾ, ಗ್ರಾಮೀಣ ಹಿನ್ನೆಲೆಯ ಹಳ್ಳಿಯ ಸೊಗಡನ್ನು ತೆರೆ ಮೇಲೆ ಬಹಳ ಸೊಗಸಾಗಿ ತೋರಿಸ್ತು ಆ ಸಿನಿಮಾ. ಬಹಳಷ್ಟು ಜನರ ಕಣ್ಣು ತೆರೆಸಿದ ಸಿನಿಮಾ, ಭೂತದಂತಹ ಅಪ್ಪ ಮಗ. ಈ ಸಿನಿಮಾದ ಕಥೆಗಾರರು ಪ್ರಸಿದ್ಧ ಕನ್ನಡದ ಬರಹಗಾರರು. ಆಯಿತಾ, ಈ ಸಿನಿಮಾದ ಕಥೆಗಾರರು ಪ್ರಸಿದ್ಧ ಕನ್ನಡದ ಬರಹಗಾರರು. ಯಾರವರು ಅನ್ನೋದನ್ನು

ನೀವು ನಮಗೆ ಕಂಡು ಹಿಡಿದು ವಾಟ್ಸಪ್ನಲ್ಲಿ ಮೆಸೇಜ್ ಕಳಿಸ್ಬೇಕು. ಮಾಸ್ಟರ್ ಪೀಸ್ ಸಿನಿಮಾ ಗ್ರಾಮೀಣ ಹಿನ್ನೆಲೆಯ ಹಳ್ಳಿ ಸೊಗಡನ್ನು ತೆರೆ ಮೇಲೆ ಬಹಳ ಸೊಗಸಾಗಿ ತೋರಿಸಿತ್ತು. ಬಹಳಷ್ಟು ಜನರ ಕಣ್ಣು ತೆರೆಸಿದ ಸಿನಿಮಾ ಭೂತದಂತಹ ಅಪ್ಪ ಮಗ. ಈ ಒಂದು ಸಿನಿಮಾದ ಕಥೆಗಾರರು ಪ್ರಸಿದ್ಧ ಕನ್ನಡದ ಬರಹಗಾರರು. ಅವ್ರು ಯಾರು ಅನ್ನೋದನ್ನು ನೀವು ಕಂಡುಹಿಡಿದು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೇಕು. ಇದೇ ನಮ್ಮ ಮೊದಲ ಪ್ರಶ್ನೆ ಅಥವಾ ಸುಳಿವು. ನಾನು ಕೇಳಿದ್ದೇನೆಂದರೆ ಈ ಸಿನಿಮಾದ ಕಥೆಗಾರರು ಯಾರು ಅಂತ.

0: ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: 1:30 ಸಮಯ ಆಗಿದೆ. ಒಂದು ಪ್ರಶ್ನೆ ಕೇಳಿದ್ನಲ್ಲ ನಾನು, ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ, ಗ್ರಾಮೀಣ ಹಿನ್ನೆಲೆಯ ಹಳ್ಳಿಯ ಸೊಗಡನ್ನ ತೆರೆ ಮೇಲೆ ಸೊಗಸಾಗಿ ತೋರಿಸಿತ್ತು, ಬಹಳಷ್ಟು ಜನರ ಕಣ್ಣು ತೆರೆಸಿದ ಸಿನಿಮಾ. ಈ ಸಿನಿಮಾದ ಕಥೆಗಾರರು ಪ್ರಸಿದ್ಧ ಕನ್ನಡದ ಬರಹಗಾರರು, ಯಾರು, ಅವರ ಹೆಸರು ಹೇಳಿ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಎಲ್ಲರಿಗೂ ಕೂಡ ಈ ಒಂದು ಸಂತೋಷದ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆ. ಯಾಕಂತ ಹೇಳಿದ್ರೆ ತುಂಬ ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ. ಅದಕ್ಕಿಂತ ಮುಂಚೆ ನಾವು ಗಿರಿಕನ್ಯಾ ಚಿತ್ರದ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ವಿ. ಚಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತ ಹಾಡಿಗಿತ್ತು.

ಯಾರ್ಯಾರು ಸರಿಯಾದಂತ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಒಂದಷ್ಟು ಸಂದೇಶಗಳ ಸುರಿಮಳೆ ಆಗೋಗ್ಬಿಟ್ಟಿದೆ, ಅದರಲ್ಲಿ ಎಷ್ಟು ಜನರು ಹೆಸರು ಹೇಳೋದಕ್ಕೆ ಸಾಧ್ಯ ಆಗುತ್ತೋ ಗೊತ್ತಾಗ್ತಾ ಇಲ್ಲ ನನಗಂತೂ. ಅಬ್ಬಬ್ಬಾ, ನಿಜವಾಗ್ಲೂ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಎಷ್ಟೊಂದು ಇಂಟ್ರೆಸ್ಟ್ ಇದೆ ನಿಮಗೆ ಪದಬಂಧ ಕಾರ್ಯಕ್ರಮದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಮಧುಸೂದನ್ ಅವರು ಬೆಂಗಳೂರಿನಿಂದ, ಆಮೇಲೆ ಯಾರೊಬ್ಬರು ಹಾಯ್ ಅಂತ ಕಳಿಸಿದ್ರೆ ನಾನೇನು ಹೇಳೋದು. ಜಗದಾಂಬಿಕಾ ಹಂಸವೇಣಿ ವಾಸುಕಿ ಸಾಗರದಿಂದ, ಸುಜಾತ ಆರ್ ಗಣೇಶ್ ರಾಧಾಕೃಷ್ಣ ಚೆಲ್ಲಹಳ್ಳಿಯಿಂದ, ನೇತ್ರಾ ಕೆಂಗೇರಿ ಭಾಗ್ಯರಾಮಣ್ಣ ಅವರು, ಆಮೇಲೆ ವರಲಕ್ಷ್ಮಿ ಪೀಣ್ಯದಿಂದ ಮೋನಿಕಾ ಹಾಸನ್, ವಿವಾನ್ ಅಂತ ಹೇಳಿದ್ದೀರಾ, ಮತ್ತೊಬ್ಬರು ರಾಜ್ಕುಮಾರ್ ಕಾತರ್ಕಿ, ರೇಖಾ ಯಲಹಂಕ, ಲಲಿತಮಣಿ ಕಳಸ, ಪುಷ್ಪ ಶಾನ್ಭೋಗ್, ನಾಗರಾಜ್ ಶರ್ಮಾ, ರಾಜಶೇಖರ್ ಎಸ್ ಬಿ ಎಂ ಅಂತ ಇದೆ ಮಂಗಳ ಅವರು ಮೈಸೂರಿನಿಂದ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ಏನ್ರಿ ಜ್ಯೋತಿ ಸಂಗಮ್ ಅವರೇ, ಓಹೋ ಬೇರೆ ಬೇರೆ ಹೆಸರೆಲ್ಲ ಕಳಿಸ್ಬಿಟ್ಟಿದಾರಪ್ಪ. ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಸದಾಶಿವ ಹುಲ್ಗೂರು, ಆಮೇಲೆ ಚಿಕ್ಕೋಡಿ ತಾಲೂಕು ಜೋಡ್ಕುರಳಿಯಿಂದ, ಇಷ್ಟೊಂದು ದೊಡ್ಡ ಹೆಸರು ಕಳಿಸಿದ್ರೆ ನನಗೆ ಕಾಣೋದೇ ಇಲ್ಲ, ನೆಕ್ಸ್ಟ್ ಟೈಮ್ ಕಡಿಮೆ ಮಾಡಿ ಕಳಿಸಿ ಪ್ಲೀಸ್. ರೂಪಾ ಪಾಂಡ್ರಂಗರಾವ್ ಅವರು ವಲ್ಲಿಶಾ ಶ್ರೀನಗರ ಬೆಂಗಳೂರಿನಿಂದ, ಶಾಂತಿನಿ ಹಾಸನದಿಂದ, ಎರಡು ಮೂರು ಹೆಸರು ಕೊಟ್ಟರೆ ಆಪ್ಷನ್ ಹೇಗೆ ನಾನು ತಗೊಳ್ಳೋದು. ಪೂರ್ಣಿಮಾ ಮೇಸ್ತ್ರಿ ಜಯನಗರ ಧಾರವಾಡದಿಂದ, ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ವಾಣಿಶ್ರೀ ಕರೆಕ್ಟಾಗಿದೆ, ಆಮೇಲೆ ಎಚ್ ಕುಮಾರ್ ಜೋಗಿಹಳ್ಳಿಯಿಂದ, ಮೀನಾಕ್ಷಿ ಎಂಟನೇ ಮೈಲಿಯಿಂದ, ಯಾರಿವರು ವೇದಾ ಶೆಟ್ಟಿ ಕಾಳ್ವಾರ, ಚಂದ್ರಿಕಾ ಪ್ರಸಾದ್ ಅವರು, ಗಾಯತ್ರಿ ಗಾಯತ್ರಿ ಅಷ್ಟೇ ಇದೆ, ಮಂಗಳೂರಿನಿಂದ ಕುಮಾರ್, ಹಾಗೆ ಹೆಸರು ಕಾಣ್ತಾ ಇಲ್ಲ, ಎಸ್ ಎಂ ಶೋಭಾ ಹಾಸನದಿಂದ, ಜಯಂತ್ ಸುಬ್ರಹ್ಮಣ್ಯ ಅವರು ಏನು ಕಳಿಸಿದ್ದಾರೆ, ವಾಟ್ ಇಸ್ ದಿಸ್, ಇನ್ನೊಬ್ರು ಯಾರು ನೋಡಿ, ನಿಮ್ಮ ಹೆಸರು ನಿಮ್ಮ ಊರು ಉತ್ತರ ಅಷ್ಟೇ ಹಾಕಬೇಕು, ನೀವು ನಿಮ್ಮ ಏರಿಯಾ ಕ್ರಾಸ್ ರೋಡು ಮೇನ್ ರೋಡು ಅದೆಲ್ಲ ಹಾಕಿದ್ರೆ ನಿಮ್ಮ ಹೆಸರನ್ನು ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಪ ಕಷ್ಟ, ಸರಿಯಾಗಿ ದಯವಿಟ್ಟು ನಿಮ್ಮ ಹೆಸರು ನಿಮ್ಮ ಊರು ನಮಗೆ ಬೇಕಾಗಿರೋವಂಥ ಪದ ಅಷ್ಟನ್ನು ಮಾತ್ರ ಹಾಕಿದರೆ ಮಾತ್ರ ನನಗೆ ನಿಮ್ಮ ಹೆಸರನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ತುಂಬ ಜನ ಅಂದರೆ ಯಪ್ಪ ಎಷ್ಟೊಂದು ಜನ ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಹೊನ್ಗೊಂಡನಹಳ್ಳಿಯಿಂದ, ಮತ್ತು ಅಶ್ವಿನ್ ಕುಮಾರ್ ನ್ಯೂಡೆಲ್ಲಿಯಿಂದ, ವಿನಾಯಕ ಅವರು ತುಮಕೂರಿನಿಂದ, ವಿರೂಪಾಕ್ಷ ನ್ಯಾಮತಿಯಿಂದ, ಮಹೇಶ್ ಮಂಡ್ಯ, ಟೈಲರ್ ರಾಜಪ್ಪಾಜಿ ಅವರು ಕೊಳ್ಳೇಗಾಲದಿಂದ, ಬೆಂಗಳೂರಿನಿಂದ ಪೂಜಾ ಯಾರಿದು ಸಂಧ್ಯಾ ಮೋಹನ್ ಆರ್ ಎಂ ನಗರ ಕೆ ಆರ್ ಪುರ ಅಂತ ಹಾಕಿದ್ದೀರಾ, ಪ್ರವೀಣ್ ಹೊಸಕೋಟೆ, ಮಾದನ್ ಹೆಪ್ಪರ್ಗಿಯ ಶಿವಲಿಂಗಪ್ಪ ಮಲ್ಲಪ್ಪ ಭದ್ರೆ, ಇಂದ್ರ ಅವರು ಹೈದರಾಬಾದ್ನಿಂದ, ವೈ ಎಸ್ ಸತ್ಯಪ್ರಸಾದ್, ಇಷ್ಟು ಜನ. ಇದ್ರ ಜೊತೆಗೆ ಒಂದಷ್ಟು ಜನ ಕಳಿಸಿದ್ದೀರಿ, ಆದರೆ ಅದು ನನಗೆ ಕಾಣ್ತಾ ಇಲ್ಲ, ಬೇರೆ ಬೇರೆ ಥರದಲ್ಲಿ ಕಾಣ್ತಾ ಇದೆ, ಓದೋದಕ್ಕೆ ಕಷ್ಟ ಆಗ್ತಾ ಇದೆ. ನಿಮ್ಮ ಹೆಸರು ನಿಮ್ಮ ಊರು ಮತ್ತು ನಮಗೆ ಬೇಕಾಗಿರುವಂಥ ಪದ ಇಷ್ಟನ್ನು ಮಾತ್ರ ದಯವಿಟ್ಟು ಕಳಿಸ್ಕೊಡಿ. ಈಗ ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ, ಮತ್ತು ಇದೆಲ್ಲ ಹೇಳಿದ್ನಲ್ಲ, ಇದು ಯಾವುದು ಅಂಥೇಳಿ ಈಗ ನೀವೆಲ್ಲರೂ ಹೇಳಿರುವ ಹಾಗೆ ಈ ಒಂದು ಕಥೆಗಾರರು ಇವರ ಒಂದು ಕಥೆಯನ್ನು ಆಧರಿಸಿದ ಸಿನಿಮಾ ಆಗಿತ್ತು ಭೂತಯ್ಯ ನಮಗ ಅಯ್ಯೋ. ಸಿನಿಮಾದ ಕಥೆಗಾರರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋದು ಸರಿಯಾದಂಥ ಉತ್ತರ ಆಗಿತ್ತು. ನನ್ನ ಹೆಸರು ಹೇಳದಿದ್ರು ಪರವಾಗಿಲ್ಲ, ಯಾರೆಲ್ಲ ಸರಿಯಾಗಿ ಕಳಿಸಿದ್ದೀರಾ ಅವರೆಲ್ಲರಿಗೂ ಕೂಡ ನಮ್ಮ ಪ್ರೀತಿಯ ಚಪ್ಪಾಳೆ ಅಂತೂ ಇದ್ದೇ ಇದೆ. ಇದಕ್ಕೆ ಎರಡು ಉತ್ತರ ಏನಪ್ಪ ಅಂದರೆ, ಇದು ಭೂತಯ್ಯ ನಮಗ ಅಯ್ಯೋ ಸಿನಿಮಾದ ವಿಷಯ, ಇದರ ಕಥೆಗಾರರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋದು ಸರಿ ಉತ್ತರ. ಇನ್ನು ನಮ್ಮ ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಸುಳುವನ್ನು ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ನಿಮ್ಮ ಹೆಸರು ಬರೀರಿ, ನಿಮ್ಮ ಊರು ಬರೀರಿ, ನಮಗೆ ಬೇಕಾಗಿರೋ ಪದ ಇಷ್ಟು ಮೂರೇ ಮೂರು ಪದ ಇರಬೇಕು. ನೀವು ಅಡ್ಡರಸ್ತೆ, ತಾಲೂಕು, ಜಿಲ್ಲೆ, ಮನೆಯಲ್ಲಿರೋರು ಎಲ್ಲರ ಹೆಸರನ್ನು ಹಾಕಿದರೆ ಖಂಡಿತವಾಗ್ಲೂ ಇಲ್ಲಿ ಓದೋದಕ್ಕೆ ಸಾಧ್ಯ ಆಗಲ್ಲ. ಒಂದು 100ಕ್ಕಿಂತ ಹೆಚ್ಚು ಜನ ಮೆಸೇಜ್ ಕಳಿಸಿದಾಗ ಪ್ರತಿಯೊಬ್ಬರು ಮೆಸೇಜನ್ನು ಕೂಡ ಓಪನ್ ಮಾಡಿ ನೋಡ್ತಾ ಹೋದರೆ ಸಮಯ ಸಾಲೋದಿಲ್ಲ. ಅದಕ್ಕೋಸ್ಕರ ಹೆಸರು, ಊರು, ಪದ ಮೂರು ಮಾತ್ರ ಇರಲಿ, ಬೇರೆ ಯಾವುದು ಕೂಡ ಬೇಡ. ಇದೊಂದು ಮೂರು ಅಕ್ಷರದ ಪದ. ಹೌದು, ನಮಗಿವಾಗ ಬೇಕಾಗಿರೋದು ಮೂರು ಅಕ್ಷರದ ಪದ. ಫಾರ್ ಎಕ್ಸಾಂಪಲ್, ಒಳ್ಳೆಯ ಬುದ್ಧಿ, ಒಳ್ಳೆಯ ಗುಣ ಅನ್ನುವ ಹಾಗೆ ಚಂದದ ಸುಂದರ ಗಣಪತಿಯ ಹೆಸರು. ತುಂಬ ಅಪರೂಪದ ಪದ ಇದು. ಇದನ್ನು ಕಂಡುಹಿಡಿದು ಇವತ್ತಿನ ಪದಬಂಧಕ್ಕೆ ನಮಗೆ ನೀವು ಗಿಫ್ಟ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಊರು, ಪದ ಇಷ್ಟನ್ನು ಮಾತ್ರ ಕಳಿಸ್ಕೊಡಿ. ಮೂರು ಅಕ್ಷರದ ಪದ, ಒಳ್ಳೆಯ ಬುದ್ಧಿ, ಒಳ್ಳೆಯ ಗುಣ ಅನ್ನುವ ಹಾಗೆ ಚಂದದ ಸುಂದರ ಗಣಪತಿಯ ಹೆಸರು. ತುಂಬ ಅಪರೂಪದ ಪದ, ಕಂಡುಹಿಡಿದು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. ಬುಧವಾರದ ಮಧ್ಯಾಹ್ನದ ಈ ಒಂದು ಪದಬಂಧ ಕಾರ್ಯಕ್ರಮ ನಡೀತಾ ಇದೆ 102.9 FM ವಿವಿಧ ಭಾರತಿ ಆಕಾಶವಾಣಿ.

ಒಂದು ಗಂಟೆ 1:30 ಸಮಯ ಆಗಿದೆ. ಪದಬಂಧ ಕಾರ್ಯಕ್ರಮ ಸೊಗಸಾಗಿ ಹೋಗ್ತಾ ಇದೆ. ಶುಭ ಮಿಲನ ಚಿತ್ರದ ಗೀತೆ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿಯಲ್ಲಿ ಜೀವದೇ ಶಂಕರ್ ಅವರು ಬರೆದಿದ್ರು. ಎಂ ರಂಗರಾವ್ ಅವರ ಸಂಗೀತ ಹಾಡಿಗಿತ್ತು. ಪದಬಂಧ ಕಾರ್ಯಕ್ರಮಕ್ಕೆ ನಾನೊಂದು ಸುಲಭವಾದಂಥ ಒಂದೇ ಒಂದು ಪ್ರಶ್ನೆ ಕೇಳಿದ್ದೆ. ಮೂರು ಅಕ್ಷರದ ಒಂದು ಪದ ಹುಡುಕೊಡಿ ಅಂತ. ಮೂರು ಅಕ್ಷರದ ಪದ ಒಳ್ಳೆಯ ಬುದ್ಧಿ, ಒಳ್ಳೆಯ ಗುಣ ಅನ್ನುವ ಹಾಗೆ. ಚಂದದ ಸುಂದರ ಗಣಪತಿಯ ಹೆಸರು ತುಂಬ ಅಪರೂಪದ ಪದ ಇದು, ಕಂಡುಹಿಡಿರಿ ಅಂತ ಹೇಳಿದ್ದಕ್ಕೆ ತುಂಬ ಜನ ತುಂಬ ಜನ ಸರಿಯಾದಂಥ ಉತ್ತರವನ್ನು, ಸರಿಯಾದ ಪದವನ್ನು ಕಳಿಸ್ಕೊಟ್ಟಿದ್ದೀರಿ. ಸಾಕಷ್ಟು ಜನ ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ, ಸಾಕಷ್ಟು ಜನ ಸರಿಯಾದ ಹೆಸರನ್ನು ಕಳಿಸಿಕೊಟ್ಟಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಹಾಗೆ ಒಂದಷ್ಟು ಜನ 8 ಅಕ್ಷರಗಳ ಈ ಮಹಾಪದ ಏನಿರಬಹುದು ಅಂತ ಕಂಡುಹಿಡಿಯುವಂಥ ಪ್ರಯತ್ನ ಕೂಡ ಮಾಡಿದರೆ ಮಾಡಿ, ಪರವಾಗಿಲ್ಲ, ಎಲ್ಲರೂ ಮಾಡಬಹುದು, ಅದಕ್ಕೇನು ತಪ್ಪಿಲ್ಲ, ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಭಾಗ್ಯರಾಮಣ್ಣ ಅವರು, ಹಾಗೆಯೇ ಭಾಗ್ಯರಾಮಣ್ಣ ಆದಮೇಲೆ ಎನ್ ಕೃಷ್ಣಮೂರ್ತಿ, ಮತ್ತು ರಾಜ್ಕುಮಾರ್ ಕಾತರ್ಕಿ, ತೀರ್ಥೇಶ್ ಅವರು. ನಾವು ಕೇಳ್ತಾ ಇದ್ದೀವಿ ಕಾರ್ಯಕ್ರಮ.

ಅಂತ ಹೇಳ್ತಾರೆ. ಶ್ರೀಧರ ಮೂರ್ತಿ ಚಿಕ್ಕಬಳ್ಳಾಪುರ, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಸ್ ಬಿ ಎಂ ಕಾಲನಿಂದ ರಾಜಶೇಖರ್ ಅವರು, ಜ್ಯೋತಿ ಮಧು, ಭದ್ರಾವತಿಯಿಂದ ಶಾಂತಿನಿ ಹಾಸನ, ಕಲಾ ಅರುಣ್, ಅದ್ರ ಜೊತೆಗೆ ಯಾರಪ್ಪ, ಇಂದ್ರ ಹೈದರಾಬಾದ್ನಿಂದ, ಈಶಣ್ಣ ಮತ್ತಿಗಾರಹಳ್ಳಿ, ಸಿದ್ದು ಶಿವಮೊಗ್ಗದಿಂದ, ರೇಖಾ ಯಲಹಂಕ, ಇಂದುಮತಿ ನಾಯ್ಕ್ ಹೆಬ್ರಿ, ಉದಯ್ ಕರ್ಕೇರ ಉಡುಪಿಯಿಂದ, ಜಿ ಎಸ್ ಚಂದನ ಚಿತ್ರದುರ್ಗ, ಗಣೇಶ್ ಪ್ರಸಾದ್ ವಿಜಯನಗರ, ತಿರುವೇಕೆರೆ ಸತೀಶ್ ಅವರು, ಹೆಚ್ ಕುಮಾರ್ ಜೋಗಿಹಳ್ಳಿ, ಅದರ ಜೊತೆಗೆ ಧಾರವಾಡದಿಂದ ವಾಣಿಶ್ರೀ, ಪೂರ್ಣಿಮಾ ಮೇಸ್ತ್ರಿ ಜಯನಗರ, ಸದಾಶಿವ ಹುಲ್ಗೂರ, ಮಂಡಿಕಲ್ ಕೃಪಾ, ಮಂಗಳೂರಿನ ಕುಮಾರ್, ಗಾಯತ್ರಿ ಧಾರವಾಡ, ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ, ನ್ಯಾಮತಿಯಿಂದ ಸುಮಾ ಅವರು, ಹೇಮಂತ್ ಸಿದ್ದೇದ ಹಳ್ಳಿ ಅಂತಿದೆ, ಅಮರಾವತಿ ಹರಿಕುಮಾರ್, ಮಾಧವಿ ಪ್ರಸಾದ್, ವಿವಾನ್, ಪ್ರವೀಣ್ ಹೊಸಕೋಟೆ ನವೋದಯ ನಗರ, ನಾಗೇಂದ್ರಪ್ಪ ಮಾಡ್ಯಾಳೆ, ಮೋನಿಕಾ, ವೇದಾ ಶೆಟ್ಟಿ ಕಾಳಾವರ, ಅನುಪಮ ಕುಮಾರ ಪಾರ್ಕ್, ನೇತ್ರಾ ಕೆಂಗೇರಿ, ಮೀನಾಕ್ಷಿ ಎಂಟನೇ ಮೈಲಿ, ನಾಗರಾಜ್ ಶರ್ಮಾ, ಆಯಿತಾ, ಒಬ್ಬರಂತೂ ಗಣೇಶನ್ ಇರೋ ಎಲ್ಲ ಹೆಸರುಗಳನ್ನು ಹಾಕಿ ಯಾವ್ದು ಬೇಕೋ ಆರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾರಿದು, ದೇವಿ ಸಿಂಗ್, ಎಸ್ ಎಂ ಶೋಭಾ, ಹಾಸನ್, ಇಷ್ಟು ಜನರು ಸರಿಯಾಗಿ ಕೊಟ್ಟಿದ್ದೀರಿ. ಹೌದು, ಮೂರು ಅಕ್ಷರದ ಚಂದದ ಒಳ್ಳೆಯ ಬುದ್ಧಿ ಒಳ್ಳೆಯ ಗುಣ ಅನ್ನುವ ಹಾಗೆ ಚಂದದ ಸುಂದರ ಮುಖ ಸುಮುಖ, ಇದು ಗಣಪತಿಯ ಒಂದು ಹೆಸರು ಅಂತ ಕೂಡ ಹೇಳಬಹುದು. ಸುಮುಖ ಮತ್ತು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಎರಡು ಪದಗಳು ನಮಗೆ ಸಿಕ್ಕಿದೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇದರಲ್ಲಿ ಮಾ ಮತ್ತು ಮಿ, ರಾಮಸ್ವಾಮಿ ರಾಮ ಅದೊಂದು ಮಾ ಅಕ್ಷರ, ಮತ್ತು ಸ್ವಾಮಿಯಿಂದ ಕೊನೆಯ ಅಕ್ಷರ, ಈ ಎರಡು ಪದಗಳನ್ನು ತಗೊಳ್ಬೇಕು. ಸುಮುಖ, ಸು ಮತ್ತು ಖ, ನಾಲ್ಕು ಅಕ್ಷರ, ಸು ಮತ್ತು ಖ, ಹಾಗೆ ಮಾ ಮತ್ತು ಮಿ, ನಾಲ್ಕು ಅಕ್ಷರಗಳನ್ನು ತಗೊಳ್ಬೇಕು. ಅದರ ಜೊತೆಗೆ ಈಗ ಮುಂದಿನ ಪ್ರಶ್ನೆ, ಮುಂದಿನ ಇದರ ಕಡೆಗೆ ನಾವು ಹೋಗೋಣ. ಒಂದು ಸಂವತ್ಸರದ ಹೆಸರು, ಹೌದು ಇದೊಂದು ಸಂವತ್ಸರದ ಹೆಸರು, ಲಯ ಅಲ್ಲ ಭಯ ಅಲ್ಲ, ಇದೊಂದು ಸಂವತ್ಸರದ ಹೆಸರು, ಲಯ ಅಲ್ಲ ಭಯ ಅಲ್ಲ, ಪಡೆದುಕೊಳ್ಳುವುದರ ವಿರುದ್ಧ ಪದ. ಎಸ್, ಇದು ಪಡೆದುಕೊಳ್ಳುವುದರ ವಿರುದ್ಧ ಪದ, ಬಂದದ್ದು ಹೋದದ್ದು ಇವೆರಡರ ಸಮನ್ವಯ. ಇದೊಂದು ಸಂವತ್ಸರದ ಹೆಸರು, ಲಯ ಅಲ್ಲ ಭಯ ಅಲ್ಲ, ಮತ್ತು ಇದು ಪಡೆದುಕೊಳ್ಳುವುದರ ವಿರುದ್ಧ ಪದ, ಬಂದಿದ್ದು ಹೋದದ್ದು ಇವೆರಡರ ಸಮನ್ವಯ. ನೀವು ನಾಲ್ಕು ಅಕ್ಷರದ ಪದವನ್ನು ಕೂಡ ಕೊಡಬಹುದು, ಎರಡು ಅಕ್ಷರದ ಪದವನ್ನು ಕೂಡ ಕಳಿಸ್ಕೊಡ್ಬಹುದು, ಯಾವುದು ಕಳಿಸಿದ್ರು ಕೂಡ ಸರಿ ಅಂತ ತಗೊಳ್ಳಲಾಗುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಸಾಕಷ್ಟು ಸುಳಿವುಗಳಿದೆ ನೀವು ಕೇಳ್ತಾ ಹೋದರೆ. ಒಂದು ಸಂವತ್ಸರದ ಹೆಸರು ಲಯವೂ ಅಲ್ಲ ಭಯವೂ ಅಲ್ಲ, ಪಡೆದುಕೊಳ್ಳುವುದರ ವಿರುದ್ಧ ಪದ ಇದು, ಮತ್ತೆ ಬಂದಿದ್ದು ಹೋದದ್ದು ಇವೆರಡರ ಸಮನ್ವಯವೂ ಹೌದು. ನಾಲ್ಕು ಅಕ್ಷರ ಅಥವಾ ಎರಡು ಅಕ್ಷರದ ಪದವನ್ನು ಕಳಿಸ್ಕೊಟ್ರೆ ಸರಿ ಅಂತ ತಗೊಳ್ತೇವೆ. ಯಾರೋ ಒಬ್ರು ಕಳಿಸ್ಬಿಟ್ಟಿದ್ದಾರೆ ಈಗಾಗಲೇ, ಅದ್ರ ಬದಲಾಗಿ ಬೇರೆ ಒಂದು ಕೂಡ ಯೋಚನೆ ಮಾಡಬಹುದು, ನೋಡೋಣ. ಕಳಿಸ್ಕೊಡಿ ನಮ್ಮ ಉತ್ತರಗಳನ್ನು, ನಮ್ಮ ಪದಗಳನ್ನು 9483091019. ಬುಧವಾರದ ಮಧ್ಯಾಹ್ನದ ಚಂದದ ಆಟ ಗೇಮ್ ಶೋ ಪದಬಂಧ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ನಾವು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿದ್ವಲ್ಲ, ಅದರಿಂದ ಮಾ ಮತ್ತು ಮಿ ತಗೊಂಡಿದ್ದೀವಿ, ಸು ಮತ್ತು ಖ ತಗೊಂಡಿದ್ದೀವಿ, ನಾಲ್ಕು ಅಕ್ಷರ ನಮಗೆ ಸಿಕ್ಕಿದೆ. ಇದ್ರ ಜೊತೆಗೆ ಈಗ ಒಂದು ಪದವನ್ನು, ನಾಲ್ಕು ಅಥವಾ ಎರಡು ಅಕ್ಷರದ ಒಂದು ಪದವನ್ನು ನೀವು ಕಂಡುಹಿಡಿದು ಕಳಿಸ್ಕೊಡಿ. ಅದಾದ ನಂತರ ಏನೇನಿರುತ್ತೆ, ಏನು ಎತ್ತ ಅಂತ ನೋಡ್ತಾ ಹೋಗೋಣ. 1:45:45 ಸಮಯ ವಿವಿಧ ಭಾರತಿಯಲ್ಲಿ ಬೊಂಬಾಟ್, ಬುಧವಾರದ ಮಧ್ಯಾಹ್ನದ ಗೇಮ್ ಶೋ ಪದ ಬಂಧ.

0: ಇದು ನನ್ನ ನಿನ್ನ ಪ್ರೇಮ.
1: ಪ್ರೇಮಲೋಕ ಚಿತ್ರಕ್ಕಾಗಿ ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ದರು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಒಂದು ಸಂವತ್ಸರದ ಹೆಸರು ಲಯ ಅಲ್ಲ, ಭಯ ಅಲ್ಲ, ಅಂದರೆ ಪಡೆದುಕೊಳ್ಳುವುದರ ವಿರುದ್ಧ ಪದ. ಬಂದದ್ದು ಹೋದದ್ದು ಇವೆರಡರ ಸಮನ್ವಯ. 4 ಅಥವಾ 2 ಅಕ್ಷರದ ಪದವನ್ನು ಕಳಿಸ್ಕೊಡಿ ಅಂತ ನಾ ಹೇಳಿದ್ನಲ್ಲ, ಸಾಕಷ್ಟು ಜನರು ಸರಿಯಾದಂಥ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ಯಾರ್ಯಾರು ಅಂತ ನೋಡ್ತಾ ಹೋಗೋದಾದರೆ, ಅನುಪಮ ಕುಮಾರ ಪಾರ್ಕ್ನಿಂದ ಯಾರು, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ, ಪೂಜಾ ಬೆಂಗಳೂರಿನಿಂದ, ಮತ್ತಾರಪ್ಪ ಮಾಧವಿ ಪ್ರಸಾದ್ ಅವರ ಜೊತೆಗೆ, ಶೋಭಾ ಹಾಸನ್, ರಾಜ್ಕುಮಾರ್ ಕಾತರಕಿ, ಯಾರಿದು ಜಗದಾಂಬಿಕಾ ಹಂಸವೇಣಿ ಗೆದ್ದುಬಿಟ್ಟಿದಾರಪ್ಪ ಈ ಇದರಲ್ಲಿ ಅಂತ ಹೇಳಬಹುದು. ಅವರ ಜೊತೆಗೆ ಹೇಮಂತ್ ಸಿದ್ದೇದ ಹಳ್ಳಿಯಿಂದ ಕಲಾರುಣ್, ಮತ್ತು ಅವರ ಜೊತೆಗೆ ವರಲಕ್ಷ್ಮಿ ಪೀಣ್ಯದಿಂದ ನಾಗರಾಜ್ ಶರ್ಮಾ, ವಿವಾನ್ ಅವರು ರಾಜೀವ್ ತ್ಯಾಗರಾಜನಗರದಿಂದ, ಇಷ್ಟು ಜನ ಸರಿಯಾಗಿ ಪದವನ್ನು ಕಂಡುಹಿಡಿದು ಗುರುತಿಸಿ ಕಳಿಸ್ಕೊಟ್ಟಿದ್ದಾರೆ. ಇದರದು ಸರಿಯಾದ ಪದ ನಮಗೆ ಬೇಕಾಗಿರುವಂಥದ್ದು ಆಯವ್ಯಯ. ಆಯವ್ಯಯ ಅನ್ನೋದು ನಮಗೆ ಬೇಕಾದಂಥ ಪದ ಆಗಿತ್ತು. ಒಂದು ಸಂವತ್ಸರದ ಹೆಸರು ವ್ಯಯ ಅಂತ ಹೇಳಿ, ಪಡೆದುಕೊಳ್ಳುವುದರ ವಿರುದ್ಧ ಪದ ವ್ಯಯ. ಬಂದದ್ದು ಹೋದದ್ದು ಇವೆರಡರ ಸಮನ್ವಯ ಅಂತ ಹೇಳಿದಾಗ ಆಯವ್ಯಯ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬಹುದು. ಈಗ ನಮಗೆ ಗೋರೂರು ರಾಮಸ್ವಾಮಿಯಿಂದ ನಾನು ಮಾ ಹೇಳಿದೆ ಮತ್ತು ಮೀ ಹೇಳಿದೆ. ಸುಮುಖ ಅದರಲ್ಲಿ 2 ಅಕ್ಷರ, ಮೂ ಬಿಟ್ಬಿಟ್ಟು 2 ಅಕ್ಷರಗಳು. ಆಯವ್ಯಯ ಇದರಲ್ಲಿ ನಾವು 2 ಅಕ್ಷರಗಳನ್ನು ತಗೊಳ್ಳೋಣ. ವ್ಯಯ ಅನ್ನೋದನ್ನು ತಗೊಂಡಾಗ ಇಷ್ಟು ಅಕ್ಷರಗಳನ್ನು ನಾವು ಒಂದು ಕಡೆ ಇಟ್ಟು ಸರಿಯಾಗಿ ಅರ್ಥ ಬರುವ ಹಾಗೆ ಜೋಡಿಸ್ಬೇಕು. ಮಾ, ಮೀ, ಸು, ಖ, ವ್ಯ, ಯ, ಇಷ್ಟು ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿದಾಗ ಯ ಅಕ್ಷರವನ್ನು 2 ಸಲ ಬಳಸ್ಕೊಳ್ಬಹುದು. ಇಷ್ಟು ಅಕ್ಷರವನ್ನು ಸರಿಯಾಗಿ ಜೋಡಿಸಿದಾಗ ನಮಗೆ ಒಂದೇ ಒಂದು ಅಕ್ಷರ ಮಾತ್ರ ಸಿಗೋದಿಲ್ಲ. ಆ ಸಿಗದೇ ಇರುವಂಥ ಅಕ್ಷರ ನೀವು ಸರಿಯಾಗಿ ಜೋಡಿಸಿದಾಗ ತನ್ನಷ್ಟಕ್ಕೆ ತಾನೇ ನಿಮಗೆ ಹೊಳೆಯುತ್ತೆ. ಹೊಳೆದಾಗ ಏನದು 8 ಅಕ್ಷರಗಳ ಒಂದು ಮಹಾಪದ ಅನ್ನೋದನ್ನು ನೀವೀಗ ಟ್ರೈ ಮಾಡಿ ನೋಡಿ. ಈಗಾಗಲೇ ಜಗದಾಂಬಿಕಾ ಹಂಸವೇಣಿಯವರು ನಮಗೆ ಆ 8 ಅಕ್ಷರಗಳ ಮಹಾಪದವನ್ನು ಕಂಡುಹಿಡಿದು ಕಳಿಸಿದ್ದಾರೆ ಅವರ ಹಾಗೆ. ಅಥವಾ ಈಗ ನೀವೊಂದು ಪ್ರಯತ್ನವನ್ನು ಮಾಡಿ, ಮಾ, ಮೀ, ಸು, ಖ, ವ್ಯ, ಯಾ ಅಕ್ಷರವನ್ನು 2 ಸಲ ಬಳಸ್ಕೊಳ್ಬಹುದು. ಅದರ ಜೊತೆಗೆ 1 ಅಕ್ಷರ ಬಿಟ್ಟು ಹೋಗಿದೆ, ಬಿಟ್ಟು ಹೋಗಿರುವಂಥ ಅಕ್ಷರವನ್ನು ನೀವು ಜೋಡಿಸ್ಬಿಟ್ಟು ಸರಿಯಾಗಿ 8 ಅಕ್ಷರಗಳ 2 ಪದಗುಚ್ಛವನ್ನು ನಮಗೆ ಮಾಡಿ ಕಳಿಸ್ಕೊಡಿ.

ಹೌದು, ನಮ್ಮ ಈ ದಿನದ ಒಂದು ಪದಬಂಧ ಕಾರ್ಯಕ್ರಮಕ್ಕೆ ನಾವು ತಗೊಂಡಂತಹ ಪದಗಳ ಗುಚ್ಛ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದೀರಾ. ಯಾರ್ಯಾರೆಲ್ಲ ಅಂತ ಹೇಳ್ತಾ ಹೋಗೋದಾದರೆ ತುಂಬ ಹೆಸರುಗಳು ಬರ್ತಾ ಇದೆ. ಮಿತವ್ಯಯ ಸುಖಮಯ, ಮಿತವ್ಯಯ ಸುಖಮಯ ಅನ್ನುವಂಥ ಒಂದು ಮಹಾಪದದ ರಚನೆಯನ್ನು ನಾವು ಮಾಡಿದ್ವಿ. ಅಂದರೆ ತೀರ ಇತ್ತೀಚೆಗೆ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂಥ ವಿಷಯ ಇದು, ಮಿತವ್ಯಯ ಅಂತ ಹೇಳಿ. ಈ ಒಂದು ವಿಷಯ ಒಂದು ದೇಶಕ್ಕಾಗಲಿ, ಒಂದು ಮನೆಗಾಗಲಿ, ಒಂದು ವ್ಯಕ್ತಿಗಾಗಲಿ ತುಂಬ ತುಂಬ ಬೇಕಾಗಿರುವಂಥದ್ದು, ತೀರ ಅಗತ್ಯವಾದದ್ದು ಮಿತವ್ಯಯ ಅನ್ನೋದು. ಮಿತವ್ಯಯ ಮಾಡಿದ್ರೆ ನಾವು ಹೇಗೆ ಬೇಕಾದರೂ ಸಸ್ಟೈನ್ ಆಗಿ ನಿಲ್ಲಬಹುದು. ಅದು ಒಂದು ದೇಶ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಮನೆ ಆಗಿರಬಹುದು, ಏನೇ ಆದರೂ ಕೂಡ ಕೆಲವೊಂದಷ್ಟು ವಿಚಾರಗಳಲ್ಲಿ

0: ಮಿತ ವ್ಯಯವನ್ನು ನಾವು ಸಾಧಿಸಿದರೆ ಆಪತ್ಕಾಲಕ್ಕೆ ಅಂಥೇಳಿ ಒಂದಷ್ಟು ಹಣವನ್ನು ಕೂಡಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯ ಮಿತವ್ಯಯ ಸುಖಮಯ ಅಂತ ಹೇಳಿ ನಮಗೆ ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ರಾಜ್ಕುಮಾರ್ ಕಾತರ್ಕಿ, ರೇಖಾ ಹೆಲಹಂಕ, ಆಮೇಲೆ ಯಾರೋ ಅವರು ವರಲಕ್ಷ್ಮಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ, ತಲೆಗೆ ತುಂಬ ಕೆಲಸ ಕೊಟ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಚಂದ್ರಿಕಾ ಪ್ರಸಾದ್ ಮೂಡಲ್ಪಾಳ್ಯದಿಂದ, ಮಾಧವಿ ತಿಂಡ್ಲಿನಿಂದ, ಅನುಪಮ ಕುಮಾರ ಪಾರ್ಕ್, ವಯಸ್ ಸತ್ಯಪ್ರಸಾದ್ ಮೂಡಲ್ಪಾಳ್ಯದಿಂದ, ಉದಯ್ ಕರ್ಕೇರ, ಪೂಜಾ ಬೆಂಗಳೂರಿನಿಂದ, ಶಾಂತಿನಿ ಹಾಸನ, ದೇವಿ ಸಿಂಗ್, ಸರೋಜಾ ಸಿಂಗ್, ಆರ್ ಗೋಪಾಲರಾವ್ ದೇವರ ಚಿಕ್ಕನಹಳ್ಳಿಯಿಂದ. ಪ್ರಧಾನಿಯವರ ಕರೆ ಅಲ್ವಾ ಇದು ಅಂತ ಹೇಳ್ತಾ ಇದ್ದಾರೆ ಕಲಾರುಣ್ ಅವರು. ಹೌದು, ಪ್ರಧಾನಮಂತ್ರಿಗಳ ಕರೆ ಮಿತವ್ಯಯದಿಂದ ಸಾಕಷ್ಟು ನಾವು ನಮ್ಮ ಒಂದು ಸ್ಥಳೀಯ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಬಹುದು, ವಿದೇಶಿ ವಿನಿಮಯದ ಒಂದು ಕೊರತೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬಹುದು. ಹಾಗಾಗಿ ಪೆಟ್ರೋಲ್ ಇರಬಹುದು, ಅಡುಗೆ ಎಣ್ಣೆ ಮತ್ತು ಚಿನ್ನ ಖರೀದಿ ಮಾಡುವಂಥದ್ದು, ಇಂತಹ ಒಂದಷ್ಟು ವಸ್ತುಗಳ ಮೇಲೆ ಕೆಮಿಕಲ್ಗಳು, ಯೂರಿಯಾಗಳೇನು ಬಳಸ್ತೀವಿ ಕೃಷಿ ಕೆಲಸಕ್ಕೆ, ಅಂತಹ ವಸ್ತುಗಳನ್ನು ಕೂಡ ಕಡಿಮೆ ಕಡಿಮೆ ಬಳಸಿ ಮಿತ ವ್ಯಯವನ್ನು ಮಾಡ್ತಾ, ಮತ್ತು ಒಂದೊಂದೇ ವೆಹಿಕಲ್ಗಳನ್ನು, ದೊಡ್ಡ ದೊಡ್ಡ ವೆಹಿಕಲ್ಗಳನ್ನ ತೊಗೊಂಡು ಹೋಗೋದ್ರ ಬದಲಾಗಿ ಪೂಲಿಂಗ್ ಮಾಡುವಂಥ ವಿಷಯಗಳು, ಹೀಗೆ ನಮ್ಮನ್ನು ನಾವು ಒಂದಷ್ಟು ವಿಚಾರಗಳಲ್ಲಿ ನಿಯಂತ್ರಣ ಮಾಡಿಕೊಳ್ತಾ ಹೋದರೆ ಅದು ಎಲ್ಲ ದೃಷ್ಟಿಯಿಂದನೂ ಸೂಕ್ತ ಅನ್ನುವ ಮಾತು ಈಗ ಸದ್ಯಕ್ಕೆ ಚರ್ಚೆಯಲ್ಲಿದೆ. ಹಾಗಾಗಿ ಇವತ್ತಿನ ಒಂದು ಪದಬಂಧ ಕಾರ್ಯಕ್ರಮದಲ್ಲಿ ಮಿತವ್ಯಯ ಯಾವತ್ತಿಗೂ ಸುಖಮಯ ಅಂತ ಹೇಳಿ ನೀವೆಲ್ಲ ಕಂಡುಹಿಡಿದು ತೋರಿಸ್ಕೊಟ್ಟಿದ್ದೀರಾ. ಅದು ನಿಜವಾಗ್ಲೂ ಬಹಳ ಸಮಯೋಚಿತವಾಗಿತ್ತು ಅಂತ ಹೇಳಿ ಕೂಡ ಬಹಳಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಮಿತವ್ಯಯ ಸುಖಮಯ. ಸುಲಭ ಇತ್ತು, ಆದರೆ ಕೆಲವೊಂದು ವಿಷಯಗಳು ಗೊತ್ತಾಗಲಿಲ್ಲ ಅಂತ ಕೂಡ ಒಂದಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮಿತವ್ಯಯ ಸುಖಮಯ, ಚಂದದ ಪದಬಂಧ ಕಾರ್ಯಕ್ರಮ ಬಹಳ ಸೊಗಸಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದೀರಾ. ಆಮೇಲೆ ಯಾರೋ ಒಬ್ಬರು ಸಾಮಾಜಿಕ ವಿಕಾಸ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನೇ ಆಗಿರಲಿ, ಸಿಕ್ಕಂಥ ಅವಧಿಯಲ್ಲಿ ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟ್ರಿ. ಹಾಗಾಗಿ ಈ ಒಂದು ಪದಬಂಧ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಯಿತು. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದವರಿಗೆ, ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡ್ತಾ ಇರುವಂಥ ಎಲ್ಲ ಅಪಾರ ಕೇಳುಗರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು, ಧನ್ಯವಾದಗಳು. ಇದಾಗಿತ್ತು ಈ ದಿನದ ಪದಬಂಧ ಕಾರ್ಯಕ್ರಮ. ಮಿಸ್ ಆಗಿದ್ದು ಒಂದು ಅಕ್ಷರ ಗೊತ್ತಾಗಲಿಲ್ಲ, ಹಾಗಾಗಿ ನನಗೆ ಪದಬಂಧ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು, ಟ್ವಿಸ್ಟ್ ಅದು, ಇರಲಿ ಪರವಾಗಿಲ್ಲ, ಒಟ್ಟಲ್ಲಿ ಗೊತ್ತಾಯ್ತಲ್ವಾ ಅಂತ ಹೇಳ್ತಾ ಸಮಯ 2 ಗಂಟೆ ಆಗೇ ಬಿಡ್ತು. ಇನ್ನೇನು, ಈಗ ಕೆಲವೇ ಕ್ಷಣಗಳಲ್ಲಿ ಇಂಗ್ಲೀಷ್ನಲ್ಲಿ ವಾರ್ತಾ ಪ್ರಸಾರ ಬರುತ್ತೆ, ವಾರ್ತೆಗಳ ನಂತರ 2 ಗಂಟೆ 15 ನಿಮಿಷಕ್ಕೆ ಸ್ಪಂದನ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಕೇಳ್ತಾನೆ ರೀ ನಿಮ್ಮ ರೇಡಿಯೋ ವಿವಿಧ ಭಾರತೀಯ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ.
1: Good afternoon, this is Akashvani and I am Abhishek Mukhopadhyay with the Midday News. The headlines. In Tamil Nadu, C. Joseph Vijay-led TVK government wins floor test in State Assembly with comfortable majority. N. Rangaswamy sworn as Chief Minister of Puducherry for a record 5th term. Sentence states intensify fuel-saving measures following Prime Minister Narendra Modi's appeal amid global energy crisis triggered by West Asia conflict. CBSE declares all India senior secondary class 12th results. Gold silver prices jump over 6% after government hiked import duty to around 15%. IMD says monsoon likely to arrive early this year. And in IPL cricket, Royal Challengers Bengaluru to take on Kolkata Knight Riders in Raipur this evening. The newly sworn-in government led by Chief Minister Joseph Vijay has proven majority of 144 MLAs and has won the vote of confidence today. 22 AIA-DMK MLAs led by Edappadi Palaniswamy have opposed it. 5 MLAs, including the BJP MLA and PMK, remained neutral. DMK and other alliance partners did not participate in the motion and walked out of the assembly. The motion to prove majority was brought by Chief Minister in the assembly. The AIA-DMK led by SP Velumani supported the government We have

0: ಕೆಲಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಕೇಳಿ ಕಾರ್ಯಕ್ರಮ ಸ್ಪಂದನ.
3: ಪ್ರೀತಿಯ ಆತ್ಮೀಯ ಕೇಳುಗರಿಗೆಲ್ಲ ಆಕಾಶವಾಣಿ ವಿವಿಧ ಭಾರತೀಯ ಸ್ಪಂದನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಾನು ಕೋಲಾರ ಕೃಷ್ಣಪ್ಪ, ನನ್ನ ಜೊತೆಗಿದ್ದಾರೆ
4: ಚಂದು ಬಾನುಲಿ ಬಂಧು. ಶುಭ ಮಧ್ಯಾಹ್ನ.
3: ಚಂದು ಅವರೇ,

0: ಯಾರು ಈಗ ಮೇಲ್ಗಳನ್ನ ಕಳಿಸಿದ್ದಾರೆ, ಪತ್ರಗಳನ್ನ ಕಳಿಸಿದ್ದಾರೆ, ಒಂದೊಂದು ಓದ್ತಾ ಹೋಗೋಣ.
1: ಹೌದು ನೋಡಿ, ನಮ್ಮ ಕೇಳುಗರು ಪ್ರತಿದಿನೂ ಕೂಡ ಮೇಲ್ಗಳನ್ನ ಕಳಿಸ್ತಾನೆ ಇರ್ತಾರೆ. ಪ್ರೀತಿಯಿಂದ ಪತ್ರ ಬರಿತೀರಿ, ಮೇಲ್ ಕಳಿಸ್ತೀರಿ, ವಾಟ್ಸಪ್ನಲ್ಲಿ, ಹೀಗೆ ಯಾವಾಗಲೂ ಕೂಡ ನಮ್ಮ ಕೇಳುಗರು ನಮ್ಮ ಜೊತೆಯಾಗಿರ್ತಾರೆ. ಸದಾ ಖುಷಿಯಾಗುತ್ತೆ ಇಂಥ ಒಂದು ಪ್ರತಿಕ್ರಿಯೆಯನ್ನು ಗಮನಿಸಿ. ನಮಗೆ ಒಂದು ಮೇಲ್ ಮಾಡಿದ್ದಾರೆ ಒಬ್ರು, ಯಾರು ಗೊತ್ತಾ, ಇವರು ಬೆಂಗಳೂರಿನ ಬಸವೇಶ್ವರ ನಗರದಿಂದ ಗಾಯತ್ರಿ ಅಂತ ಮೇಲ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಎರಡು ರೇಡಿಯೋಗಳು ಇಟ್ಕೊಂಡಿದ್ದೀವಿ, PC ಅಂದರೆ ಪ್ರೈಮರಿ ಚಾನೆಲ್, ವಿವಿಧ ಭಾರತಿಯನ್ನು ಯಾವಾಗಲೂ ನಾವು ಕೇಳ್ತಾ ಇರ್ತೇವೆ. ಮುಖ್ಯವಾಹಿನಿಯಲ್ಲಿ ಬರುವಂತಹ ಚಿಂತನ, ಸಂದರ್ಶನ, ಭಕ್ತಿಗೀತೆ, ಭಾವಗೀತೆ, ಮತ್ತೆ ವಿವಿಧ ಭಾರತಿಯಲ್ಲಿ 11 ಗಂಟೆಯಿಂದ 5 ಗಂಟೆವರೆಗೂ ನಾವು ಕಾರ್ಯಕ್ರಮಗಳನ್ನು ಕೇಳ್ತಾನೆ ಇರ್ತೇವೆ. ಒಟ್ಟಾರೆ ನಮಗೆ ರೇಡಿಯೋ ಅಂದರೆ ಎಡೆಬಿಡದ ಒಂದು ಸಂಗಾತಿಯಾಗಿದೆ. ಎಲ್ಲಾನು ಕೇಳ್ತೀವಿ ನಾವು, ರೇಡಿಯೋ ಅಂದರೆ ನಮಗಿಷ್ಟ ಅಂತ ಹೇಳ್ತಾರೆ ಅವರು.
0: ನೋಡಿ, ಯಾರೇ ಪತ್ರ ಬರೆದ್ರು, ಯಾರೇ ಕರೆ ಮಾಡಿದ್ರು, ಇದುವರೆಗೂ ಕೂಡ ನಾವು ಗಮನಿಸಿದ್ದೇನಪ್ಪ ಅಂತಂದರೆ ಎಲ್ಲರೂ ಕೂಡ ರೇಡಿಯೋ ಕೇಳಿ ನಮಗೆ ಏನೋ ಸ್ವಲ್ಪ ತೊಂದರೆ ಆಗಿದೆ ಅಥವಾ ಕಾರ್ಯಕ್ರಮ ಇಷ್ಟ ಆಗಲಿಲ್ಲ ಅನ್ನೋದನ್ನ ನಾವು ಇದುವರೆಗೂ ಕೂಡ ಗಮನಿಸಿಲ್ಲ. ಎಲ್ಲರೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ನೀವು ಪ್ರಸಾರ ಮಾಡ್ತಾ ಇದ್ದೀರಿ, ಉತ್ತಮವಾದಂತಹ ಒಂದು ಸ್ಪಂದನೆ ಬರ್ತಾ ಇದೆ, ಮತ್ತೆ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮೆಚ್ಚುಕೊಂತಿದ್ದಾರೆ. ನೀವು ಯಾವುದೇ ಒಂದು ಪತ್ರವನ್ನು ನೋಡಿ, ಯಾವುದೇ ಒಂದು ಇಮೇಲ್ ಅನ್ನು ನೋಡಿ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಗಮನಿಸಿದ್ದೆಯಾದ್ರೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಕಾರ್ಯಕ್ರಮ ಸರಿ ಇಲ್ಲ, ಇದನ್ನು ಇನ್ನೂ ಸ್ವಲ್ಪ ಸುಧಾರಣೆ ಮಾಡಿ ಅಂತೇಳಿ ಎಲ್ಲಿ ತಿಳಿಸಿಲ್ಲ. ಯಾರು ಕೂಡ ನಾವು ರೇಡಿಯೋ ಕೇಳಿ ನಮ್ಗೆ ಈ ಥರ ತೊಂದರೆ ಆಗಿದೆಯಪ್ಪ, ದೂರದರ್ಶನ ನೋಡಿ ನಮ್ಗೇನೋ ಈ ಥರ ತೊಂದರೆ ಆಗಿದೆ, ಇದು ಪ್ರಸಾರಕ್ಕೆ ಯೋಗ್ಯವಲ್ಲ, ಇದು ಮಾಡಬಾರ್ದಾಗಿತ್ತು ಅಂತೇಳಿ ಯಾರು ಕೂಡ ಇದುವರೆಗೂ ಕೂಡ ತಿಳಿಸಿಲ್ಲ. ಯಾಕಂತಂದರೆ ನಾವು ಮಾಡುವಂತಹ ಪ್ರತಿ ಕಾರ್ಯಕ್ರಮ ತುಂಬ ಜವಾಬ್ದಾರಿಯುತವಾಗಿ ನಮ್ಮ ಕೇಳುಗರಿಗೆ ಏನು ಬೇಕು ಅನ್ನೋದನ್ನು ಗ್ರಹಿಸಿ ಅವರ ಒಂದು ಏನು ನಾಡಿ ಮಿಡಿತವನ್ನು ಗಮನಿಸಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ. ಅವ್ರಿಗೇನು ಬೇಕು, ನಾವು ಸಮಾಜಕ್ಕೆ ಒಂದು ಮಾಧ್ಯಮದ ಮುಖಾಂತರ ಯಾವ ಥರ ಕಾರ್ಯಕ್ರಮಗಳನ್ನು ನೀಡಬೇಕು, ಕೊಡಬೇಕು ಅನ್ನೋದನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಒಂದಕ್ಕೆರಡು ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡಿ ನಂತರನೇ ನಾವು ಕಾರ್ಯಕ್ರಮವನ್ನು ರೂಪಿಸುವುದು, ಪ್ರಸಾರ ಮಾಡುವುದು.
1: ಖಂಡಿತ ಖಂಡಿತ,
0: ಏನೋ ಮನ ಬಂದಂತೆ, ಇಷ್ಟ ಬಂದಂತೆ, ನನ್ನ ಇಷ್ಟ ನಿಮ್ಮ ಇಷ್ಟ ಅನ್ನೋದಿಲ್ಲ.
1: ಬಹುಜನ ಹಿತಾಯ ಬಹುಜನ ಸುಖಾಯ,
0: ಆ ಒಂದು ಧ್ಯೇಯವನ್ನು ನಾವು ಪಾಲಿಸಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ.
1: ಈಗ ನನಗೆ ಗಾಯತ್ರಿ ಅವರು ಹೇಳಿದ ಮಾತು ಕೇಳ್ಬಿಟ್ಟು, ಅವರು ಒಂದು ಸಾಲನ್ನ ಇಲ್ಲಿ ಬರ್ತಿದ್ದಾರೆ, ನಾನು ಅದನ್ನು ಗಮನಿಸಿರ್ಲಿಲ್ಲ. ಆಕಾಶವಾಣಿಯನ್ನ ಕೇಳ್ತಾ ಇದ್ರೆ ನಮಗೆ ಸಮಯ ಅಂದ್ರೆ ಸಮಯ ಗಡಿಯಾರ ಬೇಕಾಗಿಲ್ಲ, ಹಾಗೇನೆ ಆಕಾಶವಾಣಿ ಕೇಳ್ತಾ ಕೇಳ್ತಾ ಅಲ್ಲಿ ಬರುವಂತ ಒಂದಷ್ಟು ಹಾಡುಗಳನ್ನ ಕೇಳ್ತಾ ಇದ್ರೆ ನಮ್ಗೆ ಒಂಥರ ಅಂದ್ರೆ ವಯಸ್ಸಾಯ್ತು, ನಮ್ಗೆ ಆರೋಗ್ಯ ಸರಿ ಇಲ್ಲ, ಇಂಥ ಭಾವನೆಗಳೆಲ್ಲ ಬರೋದಿಲ್ಲ. ಒಂದ್ ರೀತಿ ಯಾವಾಗ್ಲೂ ಖುಷಿ ಖುಷಿಯಾಗಿರ್ತೀವಿ ಅಂತ ಹೇಳಿದ್ದಾರೆ ಅವ್ರು. ಖುಷಿ ಖುಷಿಯಾಗಿರ್ತೀವಿ ಅಂತ ಹೇಳಿದ್ದನ್ನ ಕೇಳಿ ನನ್ಗನ್ಸ್ತಾ ಇದೆ ನಿಮ್ಗೆ, ನೀವು ಕೂಡ ನಗ್ತಾ ಇದ್ದೀರಲ್ಲ. ಒಂದ್ ಜೋಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಸಾಮಾನ್ಯಕ್ಕೆ ಯಾರಿಗೆ ಆಗಲಿ, ಇವಾಗ ನಿಮಗೆ ಒಂದು 30 ವರ್ಷ ಆಗಿದೆ ಅಂತ ನಾವು ಇಟ್ಕೊಳ್ಳೋಣ, ಬಟ್ ನಿಮಗೆ 30 ವರ್ಷ ಆಗಿದೆ ನಿಜವಾಗ್ಲು, ನಾನು 25 ವರ್ಷ ನಿಮ್ಗಾಗಿದೆ ಅಂದ್ರೆ ನಿಮ್ಗೆ ಏನನ್ಸುತ್ತೆ?
0: ಅಂದ್ರೆ ಖುಷಿ ಆಗುತ್ತೆ. ಕಡಿಮೆ
1: ನೋಡಿ, ಒಂದ್ ಜೋಕ್ ಇದೆ. ಇದು ಒಬ್ರು ಲೇಡಿ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಮಸ್ಕಾರ ಡಾಕ್ಟ್ರೇ, ನಾನು ಇಲ್ಲೇ ಮದುವೆಗೆ ಬಂದಿದ್ದೆ, ಕಾಲ್ ಜಾರಿ ಬಿದ್ದ್ಬಿಟ್ಟೆ, ಕಾಲ್ ತುಂಬಾ ನೋಯ್ತಾ ಇದೆ ಅಂತ ಹೇಳ್ತಾರೆ. ಸರಿ ಡಾಕ್ಟರ್ ಹೇಳ್ತಾರೆ, ಎಷ್ಟಮ್ಮ ವಯಸ್ಸು ಅಂತ. 40 ವರ್ಷ ಆಗಿರ್ಬೋದು ಡಾಕ್ಟ್ರೇ ಅಂತಾರೆ. ಆಮೇಲೆ ನನಗೆ 4 ಮಕ್ಕಳು, ದೊಡ್ಡ ಮಗಳಿಗೆ 2 ಮಕ್ಕಳು, ಮೊದಲನೇವಳಿಗೆ 18 ವರ್ಷ, ಇವಾಗ ಅವಳ ಮದುವೆಗೆ ನಾನು ಬಂದಿದ್ದೆ, ಹಂಗಾಗಿ ಇಲ್ಲಿ ಬಿದ್ದ್ಬಿಟ್ಟೆ ಅಂತ. ಅದಕ್ಕೆ ಡಾಕ್ಟರ್ ಅಂತಾರೆ, ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ 18 ವರ್ಷದ ಮೊಮ್ಮಗಳಿದ್ದಾಳ ಅಂತ. ಗೊತ್ತಾಗದೇ ಇಲ್ವಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಏನ್ ಮಾಡೋದು ಡಾಕ್ಟ್ರೆ, ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು, ಎಷ್ಟಾದ್ರೂ ಹಳೆ ಕಾಲದ ಹಳ್ಳಿಯವರು ನೋಡಿ ಅಂತ ಆಯಮ್ಮ ಹೇಳ್ತಾರೆ. ಅಯ್ಯೋ ಪಾಪ ಅಂತ ಹೇಳ್ತಾ ಹೇಳ್ತಾ ಡಾಕ್ಟರ್ ಮನ್ಸಲ್ಲೇ ಲೆಕ್ಕ ಹಾಕೊಳ್ತಾರೆ, ಇವ್ರ ಮಗಳಿಗೆ 16 ವಯಸ್ಸಿಗೆ ಮಗಳು ಹುಟ್ಟಿದ್ರು ಕೂಡ ಈಗ 18 ವರ್ಷ ಆಯ್ತಾ, ಅಂದ್ರೆ 16 + 18 34 ಆಯ್ತು ಆಯ್ತಾ. 34 ಆದ್ರೆ ದೊಡ್ಡ ಮಗಳಿಗೆ 34 ವರ್ಷ ಆಗಿದೆ, ಹಂಗಾದ್ರೆ ಈ ಅಮ್ಮನ್ಗೆ 6 ವರ್ಷಕ್ಕೆ ಮಗು ಹುಟ್ಟಿದ್ಯಾ? ಅವ್ರು ಹೇಳಿದ್ದು ಸುಳ್ಳು, 40 ವರ್ಷ ಅಲ್ಲ, ಇನ್ನು ಜಾಸ್ತಿ ಆಗಿದೆ. ಅಂದ್ರೆ ಹಳ್ಳಿಯವ್ರಿಗೆ ಎಷ್ಟೊಂದ್ಸಲ ಏಜ್ ಎಲ್ಲ ಹೇಳಕ್ ಗೊತ್ತಾಗಲ್ಲ, ಅಥವಾ ಯಾವ್ದೋ ಒಂದ್ ಅಂದಾಜಿನ ಮೇಲೆ ಹೇಳ್ಬಿಡ್ತಾರೆ. ಡಾಕ್ಟರ್ಗಳು ಎಷ್ಟು ಹುಷಾರಿರ್ತಾರೆ ನೋಡಿ, ಕೆಲವು ಡಾಕ್ಟರ್ಗಳು
0: ಇನ್ನೊಂದು ಪಾಲನೆ ಮಾಡಿರಬಹುದು. ಹೆಂಗಸು ತನ್ನ ವಯಸ್ಸನ್ನು ಹೇಳ್ಕೋಬಾರ್ದು, ಗಂಡಸು ತನ್ನ ಸಂಬಳವನ್ನ ಹೇಳಬಾರ್ದು ಅಂತ. ಇದು ಕೂಡ ಅಲ್ಲಿ ಪಾಲನೆ
1: ಆಗಿರಬಹುದು. ಅದಕ್ಕೆ ಡಾಕ್ಟ್ರು ಹೇಳ್ತಾರೆ ಹೆಂಗೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಓದಿದ್ ನೆನಪಾಯ್ತು. ಹಾಗಾಗಿ ನಿಮ್ಗೆ ಇವಾಗ ಎಷ್ಟು ವರ್ಷನ ಗೊತ್ತಿಲ್ಲ, ನೋಡಕ್ ಹೆಂಗ ಕಾಣ್ತಾ ಇದ್ದೀರ.
0: ಇರ್ಲಿ ಬಿಡಿ, ಈಗ ನಿವೃತ್ತ ಆದಾಗ ಗೊತ್ತಾಗತ್ತೆ ನಿಮ್ಗೆ 60 ವರ್ಷಕ್ಕೆ ನಿವೃತ್ತಿ ಅಂತ.
1: ಈಗ ಒಂದು ಚಂದದ ಹಾಡನ್ನ ಕೇಳ್ಬರೋಣ ನಾವು.
0: ಖಂಡಿತ ಖಂಡಿತ.

0: ನೋಡಿ ನಮ್ಮ ಕೇಳುಗರೊಬ್ರು ಒಂದು ಕಲರ್ಫುಲ್ ಆಗಿರುವಂತಹ ಪತ್ರ ಬರೆದಿದ್ದಾರೆ.
1: ಯಾರವರು?
0: ಇವ್ರ ಹೆಸರು ಬಂದು ಸುರೇಶ್ ಅಂತ ಹೇಳಿ, ಇವರು ಕೆ ಸುರೇಶ್ ಅಂತ ಹೇಳಿ ಒಂದು ಪೇಪರ್ ಇದು ಪೇಪರ್ ಅಲ್ಲಿ ಇಟ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಆಕಾಶವಾಣಿಯಿಂದ ಪ್ರಸಾರ ಆಗ್ತಾ ಇರುವಂತಹ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಅಂತ ಒಂದು ಕಾರ್ಯಕ್ರಮ ಹೋಗ್ತಾ ಇದೆ ನಮ್ಮಲ್ಲಿ ಪ್ರತಿ ಶುಕ್ರವಾರ ಸಂಜೆ. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕೆ ಸುರೇಶ್ ಅಂತ ಹೇಳಿ ಅವರು ಬರೆದಿದ್ದಾರೆ.
1: ಇಷ್ಟೊಂದು ಚಂದ ಚಂದ ಒಂದು ಬಣ್ಣ ಬಣ್ಣದ ಪೆನ್ನುಗಳನ್ನು ಬಳಸಿ,
0: ಹಸಿರಿದೆ, ಕೆಂಪಿದೆ, ನೀಲಿ ಇದೆ, ಕಪ್ಪು ಇದೆ, ಏನೇನೋ ಡಿಸೈನ್ ಎಲ್ಲ ಮಾಡಿದ್ದಾರೆ. ಅವ್ರದ್ದು ಒಂದು ಖುಷಿ ನೋಡಿ, ಎಷ್ಟು ಚೆನ್ನಾಗಿದೆ ಪತ್ರ ಅಂದ ತಕ್ಷಣ ಪತ್ರ ಸಂಸ್ಕೃತಿನೇ ಹೋಗ್ತಾ ಇದೆ. ಮೊನ್ನೆ ಯಾರೋ ನನಗೆ ಆನೇರ್ ಇದ್ದ ಕೇಳ್ತಾ ಇದ್ರು, ಮೇಡಮ್ ಈಗಲೂ ಪತ್ರ ಬರೀತಾರ, ಪತ್ರ ಬರೀರಿ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಬರೀತಾರ ಅಂತ ಕೇಳ್ತಾ ಇದ್ರು. ನೋಡಿ ನಮ್ಗೆ ತುಂಬಾ ಚಂದದ ಒಂದು ಪತ್ರ ಬರೆದಿದ್ದಾರೆ. ಭವ್ಯ ಭಾರತದ ರಕ್ಷಕರು ಹಗಲು ಇರುಳು ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟು ದೇಶದ ನಾಗರಿಕರ ರಕ್ಷಣೆ ಮಾಡ್ತಾ ಇರುವಂತಹ ನಮ್ಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ. ಈ ದೇಶದ 140 ಕೋಟಿ ಜನರ ಪರವಾಗಿ ನಾನು ಕೆ ಸುರೇಶ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
1: ಧನ್ಯವಾದಗಳನ್ನು ತಿಳಿಸೋಣ. ಇವರು ಇಷ್ಟೊಂದು ಏನು ಇಂಟ್ರೆಸ್ಟ್ ಕೊಟ್ಟು ಒಂದು ಪತ್ರವನ್ನು ಬರೆದಿದ್ದಾರೆ, ಅದು 2 ಪೇಜ್ ಬರೆದಿದ್ದಾರೆ.
0: ಹೌದು, ನಿಜ. ಅವ್ರು ಹೇಳ್ತಾರೆ ಪ್ರತಿ ಶುಕ್ರವಾರ ಈ ಸರಣಿ ಬರ್ತಾ ಇದೆಯಲ್ಲ, ಆಕಾಶವಾಣಿ ಅಧಿಕಾರಿಗಳಿಗೆ, ತಾಂತ್ರಿಕ ವರ್ಗಕ್ಕೆ, ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿ ಚಂದದ ಒಂದು ಪತ್ರ ಬರೆದು ಕಳಿಸಿದ್ರು. ರಾಯಚೂರಿಂದ ಇವ್ರು ಬರೆದಿರೋದು ಕೆ ಸುರೇಶ್ ಅಂತ.
1: ತುಂಬಾ ಧನ್ಯವಾದಗಳು. ನೋಡಿ ಅಷ್ಟೊಂದು ದೂರದಿಂದ ನಮ್ಮ ಕಾರ್ಯಕ್ರಮಗಳನ್ನ ಗ್ರಹಿಸಿ
0: ಹೌದು
1: ಅವರ ಒಂದು ಮೆಚ್ಚುಗೆಯನ್ನ ಪತ್ರದ ಮುಖಾಂತರ ನಮ್ಗೆ ತಿಳಿಸ್ತಿದಾರಲ್ಲ.
0: ಎಸ್,
1: ಸುರೇಶ್ ಅವರಿಗೆ ನಮ್ಮ ವಿವಿಧ ಭಾರತಿ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಣ, ಏನಂತೀರಾ?
0: ಖಂಡಿತ ಸುರೇಶ್ ಅವರೇ, ನಿಮ್ಮ ಪತ್ರಕ್ಕೆ ಪ್ರೀತಿಯ ಧನ್ಯವಾದಗಳು. ಮತ್ತೆ ಮತ್ತೆ ಕಾರ್ಯಕ್ರಮ ನಿಮಗೆ ಇಷ್ಟವಾದಂಥ ಕಾರ್ಯಕ್ರಮ ಏನು ಎತ್ತ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳಿ ನಮಗೆ ಅನಿಸಿಕೆಗಳನ್ನು ತಿಳಿಸಿ. ಸ್ಪಂದನ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ಹಾಗೂ ಚಂದು ಬಾನುಲಿ ಬಂಧು. ಸ್ಪಂದನ ಕಾರ್ಯಕ್ರಮ ಪ್ರತಿ ಮಧ್ಯಾಹ್ನ 2:15 2:30 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ. ಸರಿಯಾಗಿ 2:30 ಪ್ರದೇಶ ಸಮಾಚಾರವನ್ನು ಕೇಳುತ್ತೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಶೇಕಡಾ 5 ರಿಂದ ಶೇಕಡಾ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದ 7 ಲಕ್ಷ ಬಿ ಖಾತಾದಾರರಿಗೆ ಅನುಕೂಲವಾಗಲಿದೆ. ಈ ಮೂಲಕ ಬೆಂಗಳೂರಿನ ಅಭಿವೃದ್ದಿಗೆ 6ನೇ ಭೂ ಗ್ಯಾರಂಟಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. 100 ದಿನಗಳಲ್ಲಿ ಖಾತೆ ಬದಲಾವಣೆ ಮಾಡದಿದ್ದರೆ ಶೇಕಡಾ 5ರಷ್ಟು ಗೈಡೆನ್ಸ್ ವ್ಯಾಲ್ಯೂ ಇರಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇ 17ರಿಂದ ನೂತನ ಮಾರ್ಗಸೂಚಿ ಆರಂಭವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ

ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿನ ಇಂಡಿಗನತ್ತದಲ್ಲಿ ಚಿರತೆ ದಾಳಿಯಲ್ಲಿ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯು ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಚಿರತೆ ಸೆರೆ ಕಾರ್ಯಪಡೆ ಸೇರಿದಂತೆ 70ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಹಾಗೂ ಥರ್ಮಲ್ ಡ್ರೋನ್ ಮೂಲಕ ಚಿರತೆ ಹುಡುಕಾಟ ಮುಂದುವರೆದಿದ್ದು, ಕ್ಯಾಮೆರಾ ಟ್ರಾಪ್ನಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಬೆಳಗಿನ ಜಾವ ಕ್ಯಾಮೆರಾ ಟ್ರಾಪ್ನಲ್ಲಿ ಚಿರತೆ ದೃಶ್ಯ ಸೆರೆಯಾಗಿದ್ದು, ಸದ್ಯ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಪ್ರಯತ್ನ ಮುಂದುವರೆಸಿದೆ. ವಿವಿಧ ಮಾದರಿಯ ಬೋನ್ಗಳನ್ನು ಆಯಕಟ್ಟಿನ ಸ್ಥಳಗಳಲ್ಲಿ ಇರಿಸಲಾಗಿದ್ದು, ಕಾರ್ಯಾಚರಣೆ ಮುಂದುವರೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಇಲಾಖೆ ಶಿಸ್ತು, ನೈತಿಕತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ಪೊಲೀಸ್ ಇಲಾಖೆ ಕುರಿತಂತೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಅಂಕಿಅಂಶಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನಿಸುವಂತಿದೆ ಎಂದು ತಿಳಿಸಿದ್ದಾರೆ. ಕೇವಲ 2 ವರ್ಷಗಳಲ್ಲಿ 713 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ರಾಜ್ಯದ ಸಂಪೂರ್ಣ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅಪರಾಧಿಗಳನ್ನು ನಿಯಂತ್ರಿಸುತ್ತಿದೆಯೇ ಅಥವಾ ಅಪರಾಧಿಗಳು

12ನೇ ತರಗತಿಯ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ಸಿಬಿಎಸ್ಇ 12ನೇ ತರಗತಿಯ ಪರೀಕ್ಷೆಗಳನ್ನು ಫೆಬ್ರವರಿ 17 ಏಪ್ರಿಲ್ 10 ನಡುವೆ ನಡೆಸಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟರಾದ ರಿಷಬ್ ಶೆಟ್ಟಿ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಟ ದಿಲೀಪ್ ರಾಜ್ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿದ್ದಾರೆ. ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಗ್ರೀವ, ಬಾಯ್ಫ್ರೆಂಡ್, ಮಿಲನಾ, ಯೂಟರ್ನ್ ಸೇರಿದಂತೆ ಸುಮಾರು 28 ಚಿತ್ರಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದಾರೆ. ಅಲ್ಲದೆ ಹಲವು ಧಾರಾವಾಹಿಗಳ ಮೂಲಕವೂ ಅವರು ಮನೆ ಮಾತಾಗಿದ್ದರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 20 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆಯಲ್ಲಿ ಹೆಣ್ಣು ಕರುಗಳಿದ್ದರೆ ರೈತರಿಗೆ ಆದಾಯ ಹೆಚ್ಚಾಗಲಿದ್ದು ಹೆಣ್ಣು ಕರುಗಳ ಜನನವಾಗುವಂತೆ ಯೋಜನೆ ರೂಪಿಸಿದೆ. ಇದರಿಂದ

120,000 ಹಸುಗಳಿಗೆ ವಿಮೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ವಿಳಂಬ ಹಾಗೂ ಜಲಮೂಲಗಳು ಬತ್ತುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ರಾಜ್ಯ ಸರ್ಕಾರದಿಂದ 1 ಕೋಟಿ ರೂಪಾಯಿ ತುರ್ತು ಅನುದಾನ ಬಿಡುಗಡೆಯಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠ್ಠಲರಾವ್ ತಿಳಿಸಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಈ ಮೊತ್ತವನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಜನ ಜಾನುವಾರುಗಳಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಎಂದು ಹೇಳಿದ್ದಾರೆ. 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಮಾನ್ಯ ವರ್ಗಕ್ಕೆ 75 ಲಕ್ಷ, ಪರಿಶಿಷ್ಟ ಜಾತಿಗೆ 17 ಲಕ್ಷ ಹಾಗೂ ಪರಿಶಿಷ್ಟ ಪಂಗಡಕ್ಕೆ 7 ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳ ಅನುಷ್ಠಾನದಲ್ಲಿ ಅಕ್ರಮ ಎಸಗುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು. ಈಗಾಗಲೇ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದ 3 ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಕೆಲವೆಡೆ ಇಂದಿನಿಂದ ಮುಂದಿನ 1 ವಾರ ಸಾಧಾರಣ ಮಳೆಯಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.

0: ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ಸ್ಥಳದಲ್ಲಿ ಮಳೆಯಾಗುವ ಸಂಭವವಿದೆ ಎಂದು ಇಲಾಖೆ ತಿಳಿಸಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳ ಕೆಲವೆಡೆ ನಾಳೆ ನಾಡಿದ್ದು ಬಿರುಗಾಳಿ ಸಹಿತ ಮಳೆ ಸುರಿಯುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮುಂದುವರಿದ ಚಿರತೆ ಶೋಧ ಕಾರ್ಯ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ ಒಂದು ವಾರ ಮಳೆ, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಎರಡು ಗಂಟೆ 40 ನಿಮಿಷಗಳ ಸಮಯ ಆಗಿದೆ. ಕೇಳ್ತಾ ಇರೋದು, ಟ್ಯೂನ್ ಮಾಡಿರೋದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ 107.9 FM.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಚಿತ್ರತನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಹಾವಾದ ಹೂವು ಚಿತ್ರದ ಹಾಡುಗಳು, ದೊಡ್ಡರಂಗೇಗೌಡರ ಸಾಹಿತ್ಯ, ಸೆಲ್ವರಾಜ್ ಅವರ ಸಂಗೀತ ಸಂಯೋಜನೆ ಇದೆ. ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ವಾಣಿ ಜಯರಾಮ್, ಪಿ ಜಯಚಂದ್ರನ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋಹನ್. ಕೇಳಿ ಹಾವಾದ ಹೂವು ಚಿತ್ರದ ಹಾಡುಗಳು ಇಂದಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

0: ಹಾವಾದ ಹೂವು ಚಿತ್ರದ ಹಾಡುಗಳನ್ನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳಿದ್ರೆ ಗೀತೆಗಳಿಗೆ ಧ್ವನಿಯಾಗಿದ್ರು ವಾಣಿ ಜಯರಾಮ್, ಪಿ ಜಯಚಂದ್ರನ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮೋಹನ್. ಸಾಹಿತ್ಯ ದೊಡ್ಡರಂಗೇಗೌಡರದ್ದಾಗಿತ್ತು, ಸಂಗೀತ ಸಂಯೋಜನೆ ಸೆಲ್ವರಾಜ್ ಅವರದ್ದಾಗಿತ್ತು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಯಾವಾಗಲೂ ನಿಮ್ಮ ಸಂಗಡ. ಇಂದು ಸಂಜೆ 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತೀರಿ. ಹಾಗೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಭಜನಾ ಸೇಫ್ ಡ್ರೈವ್ ಕಾರ್ಯಕ್ರಮವನ್ನು ಕೇಳಬಹುದು. ಹಾಗೆ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಕೇಳುತ್ತೀರಿ. ಇನ್ನು 7:07 ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗಿನ ಮಾತುಕತೆ.
1: ನಮ್ಮ ತಾತ ನಮ್ಮ ತಾಯಿ ತಂದೆ ಹೇಳೋರು, ನೋಡು ನೀ ದಿನಾ 1 ಅವರ್ ಪ್ರಾಕ್ಟೀಸ್ ಮಾಡು, ನಿಂಗೆ ತಿಂಗಳಿಗೆ 2 ರೂಪಾಯಿ ಕೊಡ್ತೀನಿ ಅಂತ. ಓ, 2 ರೂಪಾಯಿ? ಅವಾಗ 2 ರೂಪಾಯಿ ಅನ್ನೋದೇ ಒಂದು ತುಂಬ ದೊಡ್ಡ ವಿಚಾರ. 2 ರೂಪಾಯಿ ಕೊಡ್ತಾರಲ್ಲ ಅಂತ ಆಸೆಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಮಾಡಿ ಸರಿ ಮೈಸೂರು ಇದ್ದಾರೆ ಎಕ್ಸಿಬಿಷನ್ ನಡೆಯೋದ್ರಲ್ಲಿ, ದಸರಾ ಎಕ್ಸಿಬಿಷನಲ್ಲಿ ಫಾರ್ಮ್ ಅಪ್ಲೈ ಮಾಡ್ಕೋಬೇಕು. ನಾವು ಅಪ್ಲೈ ಮಾಡಿಕೊಂಡು ನನ್ನ 16ನೇ ವರ್ಷಕ್ಕೆ ಒಂದು ಕಚೇರಿ ಅಂತ 1 ಅವರ್. ಸೊ ಅವಾಗ ಕಚೇರಿ ಮಾಡಿ ಎಲ್ಲ ನಮ್ಮ ಪಕ್ವಾದ್ಯ ಎಲ್ಲ ಸೇರಿ 20 ರೂಪಾಯಿ, ಅವಾಗ ಅದೇ ದೊಡ್ಡ ವಿಚಾರ ಎಲ್ಲ ಕೊಟ್ಟು ಒಳ್ಳೆ ಹೆಸರು ಆಯಿತು. ಆಮೇಲೆ ಮ್ಯೂಸಿಕ್ ಕಾಂಪಿಟಿಷನ್ಸ್ಗೆ ತುಂಬ ಹೋಗ್ತಾ ಇದೆ. ಕ್ಲಾಸಿಕಲ್ಲು ಆರ್ ವಿಶ್ವೇಶ್ವರನ್ ಫಸ್ಟ್ ಟೈಮ್ ಜಡ್ಜ್ ಆಗಿ ಬಂದರು, ತುಂಬ ಚೆನ್ನಾಗಿ ಹಾಡ್ತೀಯಮ್ಮ ನೀನು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಂಪ್ರೂವ್ ಮಾಡ್ಕೋ ಅಂತೆಲ್ಲ ತುಂಬ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ ಆಫೆ ಹ್ಞೂ ಅಂತಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಎಲ್ಲ ಆಯಿತು. ಕಾಲೇಜಲ್ಲಿ ಭಾವಗೀತೆಗೆ ಫಸ್ಟ್ ಪ್ರೈಸ್, ಭಾವಗೀತೆನೂ ಹಾಡ್ತಾ ಇದ್ದೆ, ತುಂಬ ಇಷ್ಟ ಆಯಿತು.
0: ಕೇಳಿ, ಈ ಸಂಜೆ 7:07 ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಾಮಾ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. ಅನಂತರ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಂತರ ಗಾನ ಭಜನಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು ಬುಧವಾರ ರಾತ್ರಿ 8:02 ಮಧುರ ಆಲಾಪ ಸಿನಿಮಾ ಹಾಡುಗಳು, ಹಾಗೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಗಜಲ್ಗಳನ್ನು ಒಳಗೊಂಡಂಥ ಹಾಡುಗಳನ್ನು ಕೇಂದ್ರೀಕರಿಸಿದ

9:15 ಹಿಂದಿ ಮೆಲಡೀಸ್ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತೀರಿ. ಆ ನಂತರ 10:02 ಪ್ರೇಮ ನಿನಾದ ಪ್ರೇಮ ಗೀತೆಗಳ ಪ್ರಸಾರ. ಇಷ್ಟು ಕಾರ್ಯಕ್ರಮಗಳು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಪ್ರಸಾರವಾಗುತ್ತವೆ.

0: ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ.
1: ಇಷ್ಟೊತ್ತು ಕಾರ್ಯಕ್ರಮಗಳನ್ನ ಕೇಳಿದ್ರಿ. ಈಗ ಸಮಯ 3 ಗಂಟೆ. ಇನ್ನು ಕೇಳಿ ಸಖಿ ಸಹೇಲಿ ಹಿಂದಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಅದಾದ ನಂತರ 4 ಗಂಟೆಯಿಂದ ಪರಿಮಳ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಇನ್ನೀಗ ಹಿಂದಿ ಕಾರ್ಯಕ್ರಮ.

0: ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ವಿವಿಧ ಭಾರತೀಯ ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ. 4:55 ಸಮಯವಾಗಿದೆ. ವಿವಿಧ ಭಾರತಿಯಲ್ಲಿ ಇನ್ನೀಗ ಪರಿಮಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು, ನಾನು ಚಂದು. ಇಂದಿನ ನಮ್ಮ ಪರಿಮಳ ಕಾರ್ಯಕ್ರಮದಲ್ಲಿ ನೀವು ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆ, ಈ ಬಗ್ಗೆ ಸ್ತ್ರೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮಾ ಭಟ್ ಇವರೊಂದಿಗೆ PS ಸೂರ್ಯನಾರಾಯಣ ಭಟ್ ಅವರು ನಡೆಸಿರುವ ಸಂದರ್ಶನವನ್ನು ಕೇಳ್ತೀರಿ. ಅದಾದ ನಂತರ ಮಗುವಿನ ಕರೆ, ದರಾಬೇಂದ್ರೆ ಅವರ ಕಥೆ, ಈ ಕಥೆಯನ್ನು ಓದಲಿದ್ದಾರೆ ರಂಗಭೂಮಿ ಕಲಾವಿದೆ ಲಕ್ಷ್ಮೀ ಚಂದ್ರಶೇಖರ್. ನಂತರ ಕಥೆಯ ವಿಮರ್ಶೆ ಕೂಡ ಪ್ರಸಾರವಾಗುತ್ತೆ. ವಿಮರ್ಶಕರು ಡಾಕ್ಟರ್ OL ನಾಗಭೂಷಣ ಸ್ವಾಮಿ. ಇದು ಪರಿಮಳ ಕಾರ್ಯಕ್ರಮ.
1: ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ.
2: ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು.
1: ದೇಹದಾನ ಜೀವದಾನಕ್ಕೆ ಸಮಾನ.
0: ಪರಿಮಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಗುವಿನ ಕರೆ, ದರಾಬೇಂದ್ರೆ ಅವರ ಕಥೆ, ಕಥೆಯನ್ನು ಓದಲಿದ್ದಾರೆ ರಂಗಭೂಮಿ ನಟಿ ಲಕ್ಷ್ಮೀ ಚಂದ್ರಶೇಖರ್. ನಂತರ ಕಥೆಯ ವಿಮರ್ಶೆ ಡಾಕ್ಟರ್ OL ನಾಗಭೂಷಣ ಸ್ವಾಮಿ ಅವರಿಂದ. ಅದಾದ ನಂತರ ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆ, ಈ ಬಗ್ಗೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಪೂರ್ಣಿಮಾ ಭಟ್ ಅವರೊಂದಿಗೆ ಸಂದರ್ಶನ. ಈ ಸಂದರ್ಶನ ನಡೆಸಿಕೊಡುತ್ತಾರೆ ಡಾಕ್ಟರ್ PS ಸೂರ್ಯನಾರಾಯಣ ಭಟ್ ಅವರು. ಅದಕ್ಕಿಂತ ಮೊದಲು ಹೊಸಬೆಳಕು ಚಿತ್ರದ ಒಂದು ಹಾಡು, ಶಿವದೇಶಂಕರ್ ಅವರ ರಚನೆ, ರಂಗರಾವ್ ಅವರ ಸಂಗೀತ ಸಂಯೋಜನೆ, ಹಾಡಿಗೆ ಧ್ವನಿಯಾಗಿದ್ದಾರೆ SJ ಹಾಗೂ ಡಾಕ್ಟರ್ ರಾಜ್ಕುಮಾರ್.

ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವಿಂದು ಕೇಳಲಿರುವ ಕಥೆ ದರಾ ಬೇಂದ್ರೆಯವರ ಮಗುವಿನ ಕರೆ. ಯುಗದ ಕವಿ, ಜಗದ ಕವಿ, ದಾರ್ಶನಿಕ ಶಿಷ್ಟ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಾಲ್ಕು ತಂತಿಯ ನಾದ ಮೀಟಿದ ಈ ವರಕವಿ ಜ್ಞಾನಪೀಠ ಪುರಸ್ಕೃತರು. ಇವರ ಹಾಡಿನ ತುಣುಕು.

0: ಬಡತನದ ಬೇಗೆಯಲ್ಲಿ ಬೆಂದೆದ್ದ ಬೇಂದ್ರೆಯವರ ಕಾವ್ಯ ಆತ್ಮರತಿಯಾಗದೆ ಜನಪದ ಮಹಾಕಾವ್ಯವಾಯಿತು. ಇವರ ನರಬಲಿ ಕವಿತೆ ಬ್ರಿಟಿಷ್ ಸರ್ಕಾರದ ಕೋಪಕ್ಕೆ ಕಾರಣವಾಗಿ ಕೆಲಕಾಲ ಬೇಂದ್ರೆಯವರನ್ನ ಸೆರೆಮನೆಗೂ ದೂಡಿತು. ಇವರ ಕವಿತೆಗಳ ನಾದ ಮಾಧುರ್ಯವನ್ನ ಕೇಳದ ಕನ್ನಡಿಗರೇ ಇಲ್ಲ. ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಎಂದು ಹಾಡಿದ ಧಾರವಾಡದ ಈ ಅಜ್ಜ ಮಕ್ಕಳ ಪ್ರೀತಿಗೂ ಪಾತ್ರರಾಗಿದ್ದವರು. ದರಾ ಬೇಂದ್ರೆಯವರ ಮಗುವಿನ ಕರೆ ಈ ಕಥೆಯನ್ನ ಓದಲಿದ್ದಾರೆ ರಂಗಭೂಮಿ ಕಲಾವಿದೆ ಲಕ್ಷ್ಮೀ ಚಂದ್ರಶೇಖರ್. ಆತ್ಮಹತ್ಯೆಯ ಹಾದಿ ತುಳಿದ ತಾಯ ಕರುಳ ಮಮತೆಯ ಮಿಡಿದ ಹಸುಕಂದನ ಈ ಆಕ್ರಂದನ ಯಾವುದು ಕೇಳೋಣ ಬನ್ನಿ.
1: ಮಠಮಠ ಮಧ್ಯಾಹ್ನ ಅಂತ ಬಿಸಿಲಿನಲ್ಲಿ ಆ ಹಳ್ಳಿಲಿ ಕೂಡ ಯಾರೂ ಮನೆಯಿಂದ ಹೊರಬೀಳಲಾರು. ಆದರೆ ಶಾಸ್ತ್ರಿಗಳ ಸೊಸೆ ಕುಡಿಯೋ ನೀರು ತರಲು ಊರ ಹೊನೆ ಬಾವಿಗೆ ಹೊರಟಳು. ಬಾವಿಯಿಂದ ಹಳ್ಳಿಯ ಕೊನೆ ಮನೆ ಅರ್ಧ ಮೈಲು ದೂರ ಇತ್ತು. ಎರಡು ದೆವ್ವದಂತ ಮರಗಳು ಆ ಬಾವಿಯ ಭಯಾನಕತೆಯನ್ನು ಹೆಚ್ಚಿಸುತ್ತಿದ್ವು. ಕುಡಿಯೋ ನೀರಿನ ಬಾವಿ ಆವಿಗೆ ಅದೊಂದೇ. ಎಲ್ಲರಂತೆ ಶಾಸ್ತ್ರಿಗಳ ಮನೆಯವರು ಪ್ರಾತಃ ಕಾಲಕ್ಕೆ ತಮಗೆ ಬೇಕಾಗುವ ನೀರು ನೀಡಿ ತಂದುಕೊಂಡಿದ್ರು. ಆದರೆ ಮಡಿಯೊಳಗಿದ್ದ ಒಂದೇ ಒಂದು ಕೊಡ ಶಾಸ್ತ್ರಿಗಳ ಮನೆ ಸಂಧ್ಯೆ ಮಾರಾಧನೆಯಲ್ಲಿ ಉರುಳಿತು. ಆದ್ರಿಂದ ಶಾಸ್ತ್ರಿಗಳ ಸೊಸೆ ನೀರಿಗೆ ಹೊರಡಬೇಕಾಯಿತು. ಶಾಸ್ತ್ರಿಗಳ ಮನೆ ಪುರಾತನ ಕಾಲದಲ್ಲಿ ಬಹಳ ದೊಡ್ಡ ಮನೆಯಂತೆ. ಈಗ ಅಣ್ಣ ತಮ್ಮಂದರಲ್ಲಿ ನೂರಾರು ಪಾಲಾಗಿ ಅವರ ಪಾಲಿಗೆ ಎರಡೂವರೆ ಗೇಣಿನ ತುಂಡೊಂದು ಬಂದು ಅಷ್ಟರಲ್ಲಿ ಅವರು ಅವರ ಕುಟುಂಬ ಹಿರಿಯ ಮಗ ಸೊಸೆ ವಿಧವೆಯಾಗಿ ಮನೆಗೆ ಬಂದ ತರುಣ ಮಗಳೊಬ್ಬಳು ಇಷ್ಟೂ ಜನ ಮಾನದಿಂದ ಬದುಕು ಮಾಡ್ತಿದ್ರು. ಶಾಸ್ತ್ರಿಗಳ ದುರ್ದೈವದಿಂದ ಅವರ ಹಿರಿಯ ಮಗ ವ್ಯಾಧಿಯಿಂದಲೋ ಬಾಧೆಯಿಂದಲೋ ಇದ್ದ ಒಂದು ಅಡಕಲ ಕೋಣೆ ಹಿಡಿದು ನರಳುತ್ತಿದ್ದ. ಪಡಸಾಲೆ ಎಂಬ ಭಾಗವು ಶಾಸ್ತ್ರಿಗಳ ಅಧ್ಯಯನ ಅಧ್ಯಾಪನ ಶಯನ ವಿಶ್ರಾಂತಿ ಇವೆಲ್ಲಕ್ಕೂ ಆಶ್ರಯವಾಗಿತ್ತು. ಮಡಿಯ ಸಾಮ್ರಾಜ್ಯದ ಅಡಿಗೆ ಮನೆಯನ್ನು ಸೇರಿತ್ತು. ಅಲ್ಲಿಯೇ ಮೊಮ್ಮಗನ ಬಿಡಾರ. ಅಡಿಗೆ ಒಲೆಯ ಉರಿಯನ್ನೇ ಧೂಪ ದೀಪವೆಂದು ಅದೇ ಅಡಿಗೆಯನ್ನೇ ನೈವೇದ್ಯ ಎಂದು ತೋರಿಸುವಷ್ಟು ಸಮೀಪ ದೇವರ ಸಾನಿಧ್ಯ. ಮೀಸಲು ನೀರು ಈ ಸಂಧಿಯಲ್ಲಿಯೇ ತನ್ನ ಪ್ರತ್ಯೇಕ ಪ್ರತಿಷ್ಠೆಯನ್ನು ಸಾರಿತ್ತು. ಶಾಸ್ತ್ರಿಗಳ ಸೊಸೆ ಮಡಿಯ ನುಸುಳಾಟದಲ್ಲಿ ಇಣಚಿಗಿಂತ ಹೆಚ್ಚಿನ ಚಪಲತೆ ತೋರಿಸುತ್ತಿದ್ಲು. ಆದರೂ ಅವಳ ಕಾಲ್ತಾಕಿ ಕೊಡ ಉರುಳಿ ಅಗ್ನಿದೇವರು ಶಾಂತರಾಗಿ ದೇವರು ಜಲಸಮಾಧಿ ಹೊಂದಿದ್ರು. ಅಡಿಗೆ ತೀರ್ಥ ಬಂದಿತ್ತು, ಪೂಜೆ ಆಗಿತ್ತು. ಊಟಕ್ಕೆ ಕೂತ ಕಾಲಕ್ಕೆ ಹಳ್ಳ ಬಂದ ಈ ಅನಾಹುತವಾಗಿ ಶಾಸ್ತ್ರಿಗಳ ಮುಖದಲ್ಲಿ ಬೆಂಕಿ ಕಾಣದಿದ್ರೂ ಹೊಗೆ ಮುಸುಕಿತು. ಶಾಸ್ತ್ರಿಗಳ ಪತ್ನಿ, ಮಾರಾಯ್ತಿ ಏನು ಮಾಡಿಬಿಟ್ಟೆ, ಎಲ್ಲಾದರೂ ನೀರು ತಂದು ನಮಗೆ ಸೆರೆ ಬಿಡಿಸು, ಮುಂಜಾವಿಂದ ಒಲೆ ಹಿಡಿದು ಕೂತಿದ್ದೀನಿ, ನಾನಾದರೂ ಏನು ಸಾಯ್ಲಿ ಎಂದು ತುಸು ರಂಭಾಟವನ್ನೇ ಮಾಡಿದರು. ಸೊಸೆ ಪಿಟ್ಟೆನ್ನದೆ ಕೊಡ ಹಗ್ಗ ತಕ್ಕೊಂಡು ಹೊರಟು. ಶಾಸ್ತ್ರಿಗಳ ಸೊಸೆಗೆ ತಾನು ಚೊಚ್ಚಿಲು ಗಂಡು ಹಡೆದದ್ದೇ ಮಹಾಪರಾಧವಾಗಿದೆಯೇನೋ ಎನಿಸಿತ್ತು. ಅತ್ತೆ ಮನೆಗೆ ಬಂದಂದಿಂದ ಹುಡುಗನ ಕಾಲುಗುಣ ಕೆಟ್ಟ ಎಂದು ಯಾರೋ ಅಂದಿದ್ರು ಬೇರೆ, ಯಾಕಂದ್ರೆ ಹುಡುಗನ ತಂದೆಗೆ ಭ್ರಮೆ ಹಿಡಿದಂತಾಗಿತ್ತು. ನೆರೆಮನೆ ಗುಬ್ಬೆ ಒಬ್ಳು ಅವಳಿಗೆ ಹುಚ್ಚಿಗಂಡ ಬೇಕಾಗಿದ್ನೆಲ್ಲಿ ಎಂದು ಇವಳ ಕಿವಿಗೆ ಬೀಳುವಂತೆ ಆಡಿದ್ಲು. ಊರ ಅತ್ತೆ ಒಬ್ಳು ಹುಡುಗನ ಮುಖ ಅತ್ತೆ ಮನೆಯವರ ಆರಂತಿಯೂ ಇಲ್ಲ,

0: ಎಂದು ಪ್ರಕಟಣೆ ಮಾಡಿದ್ಲು. ಹಾಳುಗುಡಿಯುವ ಪೂಜಾರಿಯೊಬ್ಬ ಈಕೆಯನ್ನ ಕಂಡಾಗ ಪಿಸಿ ಪಿಸಿ ನಕ್ಕಿದ್ದ. ಯಾರ್ಯಾರು ಏನೇನೋ ಅಂದಿದ್ರು. ನೆನೆಸಿದಂತೆ ರೋಸಿಗಿಟ್ಟಿತು. ತಾನು ಯಾರಿಗೆ ಬೇಕಾಗಿದ್ದೇನೆ? ನನ್ನ ತಾಯಿಗೆ ತಾನೊಂದು ಭಾರ. ತನ್ನ ಗಂಡನಿಗೆ ತಾನು ಬೇಡವಾಗಿರುವೆನೆ ಇಲ್ಲ ಬೇಕಾಗಿರುವೆನು ಅದೂ ಇಲ್ಲ. ಕೂಸು ಬಂದು ತಿಂಗಳಾದರೂ ಕಣ್ಣೆತ್ತಿ ನೋಡಿರುವರೋ ಇಲ್ವೋ? ಪಾಪ, ಅವರ ಎಚ್ಚರ ಅವರಿಗಿಲ್ಲ. ಹೆಂಗಸು ಊರವರು ಮನೆಯವರು ಕೂಡಿ ಎತ್ತಿಂದ್ರೆ ನಾನೇನು ಮಾಡಬೇಕು? ಅತ್ತೆ ಮಾವಂದ್ರಿಗೆ ನಾನಾರು? ತಾನಾರಿಗೂ ಬೇಕಾಗಿಲ್ಲ ಎಂದು ಆಕೆ ಸುತ್ತಮುತ್ತ ನೋಡಿದ್ಲು. ಹುಣಸೆ ಮರ, ಹಾಳುಗೋಡೆ, ಬೀಳುಹೊಳ, ನೀನು ಹಾಳ ಬಿದ್ದರೆ ನಮಗೇನು ಎನ್ನುವವರಂತೆ ತಟಸ್ಥ ಭಾವದಿಂದಿದ್ವು. ನೀರಿನ ತಳವೇ ನಿನಗೆ ತವರು, ಬಾ ಎನ್ನುವಂತೆ ತಣ್ಣನೆಯ ನೀರು ಕಣ್ಣ ಸೆಳೆದಿತ್ತು. ಈಕೆ ಬಾವಿ ಹಣಕೆ ಹಾಕಿದಾಗ ಬಿದ್ದ ಕಣ್ಣೀರಿಗೆ ನೀರು ನಡುಗಿತು. ಈಗಾಗಲೇ ತನ್ನ ಜೀವ ನೀರಿನ ತಳಕ್ಕೆ ಹೋಗಿ ಕುಳಿತಂತೆ ತನ್ನ ಪ್ರತಿಬಿಂಬ ತೋರಿತು. ಹೌದು, ತಾನು ಅಲ್ಲಿಗೆ ಹೋಗಬೇಕು. ಅಲ್ಲಿ ಬೈಯೋಲ್ಲ, ಬಾರಿಸೋರಿಲ್ಲ, ಎಲ್ಲವೂ ತಣಿವು. ತಾನು ನೀರಿಗೆ ಬಂದವಳು, ಎಷ್ಟು ಹೊತ್ತಾಯಿತು, ಏನು ಮಾಡ್ತಿರೋಳೆಂಬ ಅರಿವು ಅವಳಿಗಿರಲಿಲ್ಲ. ಕೊಡಕ್ಕೆ ಕಟ್ಟಬೇಕಾದ ಉಕ್ಕಡವನ್ನು ಅವಳನ್ನ ಕೊರಳಿಗೆ ಕಟ್ಟಿಕೊಂಡ್ಳು. ತಾನಿದೇನು ಮಾಡ್ತಿದ್ದೇನೆ ಎಂದು ಕೊರಳಿನ ಕುಣಿಕೆಯನ್ನು ನಡುವಿಗೆ ಬಿಗಿದು ಸರಿ ಮಾಡಿದ್ಲು. ಹಗ್ಗದ ಒಂದು ತುದಿಯನ್ನ ಅವಳು ಮೇಲಿನ ತೊಲೆಯ ಅಡ್ಡಗಂಬಕ್ಕೆ ಬಿಗಿದಳು. ಬಾವಿಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದ್ಲು. ಸೆರಗು ಕೂದಲು ಸಾವರಿಸಿಕೊಂಡ್ಳು. ಬಾವಿ ತುದಿಗೆ ತನ್ನ ಪಾದ ಇಟ್ಲು. ಹಿಂದೆ ಯಾರ್ದೋ ಕಾಲು ಸಪ್ಪಳ್ತು. ಹಿಂದಿರುಗಿ ನೋಡಿದ್ಲು, ಯಾರೂ ಇರಲಿಲ್ಲ. ಹಗ್ಗವನ್ನ ಮೈಗೆ ಸುತ್ತಿಕೊಂಡ್ಳು. ಬಾವಿಯಲ್ಲಿ ಇಳಿಯಲು ಸಿದ್ಧಳಾದಳು. ಯಾರು ಹತ್ತಂತಾಯ್ತು, ಅದಾರು? ಯಾರ ಕೊಡವೆ ಇವಳಿಗೇನು? ಅವಳು ಹಗ್ಗವನ್ನ ನಮಸ್ಕಿದಳು.
1: ಮಗಳೇ, ಬೇಡ.
0: ಯಾರು ಕೂಗಿದ್ರೇನು? ಕೂಗಿದ್ರೋ ಅತ್ರೋ? ತನ್ನ ಕೂಸೇನು? ಕುಡಿದು ಮಲಗಿ ಬಹಳ ಹೊತ್ತಾಯ್ತು, ಎದ್ಬಹುದು, ಹಸಿದಿದ್ದೀತು. ಅವಳು ತನ್ನ ಹಗ್ಗದ ಸುತ್ತನ್ನ ಬಿಡಿಸಿದ್ಲು. ಬರೀ ಕೊಡವನ್ನ ಬಗಲಿಗೆತ್ತಿ ಹೊರಟ್ಲು. ಎಲ್ಲಿಗೆ, ಎಲ್ಲಿ ಮನೆ, ಎಲ್ಲಿ ಬಾವಿ? ಯಾರು ಅಳುತ್ತಿಲ್ಲ, ಕರೀತಿಲ್ಲ. ತಾನು ಹುಚ್ಚಿ, ತನ್ನ ಭ್ರಮೆ ಇದು. ಆಕೆ ಮತ್ತೆ ಬಾವಿ ಎತ್ತ ಹೊರಳಿದ್ಲು. ಮಗು, ಮಗುವಿನಳು. ಮತ್ತೆ ಮನೆ ಎತ್ತ ಹೊರಳಿದಳು. ತನ್ನ ಕೊಡ ಬರಿದು. ತಾನು ಬಂದು ಎಷ್ಟು ಹೊತ್ತಾಯ್ತು, ಆಕಾಶವಾಣಿ ಬಂದಂತೆ ಕೂಸು ಕರೀತಾ ಇದೆ. ಅದಕ್ಕೆ ತಾನಲ್ಲದೆ ಯಾರು? ಅತ್ತೆಯವರಿಗೆ ಮಾವನವರಿದ್ದಾರೆ, ಮಾವನವರಿಗೆ ಅವರ ಮಗನಿದ್ದಾನೆ. ಮಗುವಿಗೆ ತಾನಲ್ಲದೆ ಯಾರು? ತಾಯಿಗೆ ತಾನಲ್ಲದೆ ಯಾರು? ಅವರು ಹೊಸ್ತಿದ್ದಾರೆ. ಮಾವನವರು ಏನಂದಾರು? ಅತ್ತೆಯವರು ಏನಂದುಕೊಂಡಿರಬಹುದು? ವಾತ್ಸಲ್ಯ, ಪತಿಭಕ್ತಿ, ಕೃತಜ್ಞತೆ, ಆದರ, ಇವೆಲ್ಲ ನಾಲ್ಕೆಳೆ ಹಗ್ಗವಾಗಿ ಹೊಸದು ಆಕೆಯನ್ನ ಮನೆಯತ್ತ ಎಳೆ ಹತ್ತಿದವು. ಬಾವಿಗೆ ಬಂದು ಕೊಡ ಸೇದಿ ಬಿರುಬಿರನೆ ಮನೆಗೆ ಹೊರಟ್ಲು. ಕೂಸಿನ ದನಿ ಕಿವಿದುಂಬಿತ್ತು. ಹಾದಿಯಲ್ಲಿ ಒಬ್ಬ ಮುತ್ತ ಇದೆ, ಎಷ್ಟೊತ್ತಿಗವ ನೀರಿಗೆ ಹೋಗೋದು ಎಂದ್ಲು. ಗುಡಿ ಹತ್ತಿರ ಬೆಕ್ಕೊಂದು ಬಲಕ್ಕೆ ಹೋಯ್ತು. ಈಕೆ ದೇವರಿಗಲೆ ಬಾಗಿಸಿದಳು. ಮನೆಗೆ ಬಂದಾಗ ಮಾವನವರು ತಂಬೋಲ ಮೆಲ್ತಿದ್ರು. ಕೂಸು ಯಜಮಾನರ ತೊಡೆ ಮೇಲಿತ್ತು. ಅತ್ತೆ, ಬಾ ತಾಯಿ, ಬಿಸಿಲಲ್ಲಿ ಹೋಗಿದ್ದಿ, ಬಾವಿ ಮೇಲೆ ಯಾರಿರ್ತಾರ, ನಾನೇ ಕಳಿಸಬಾರ್ದಿತ್ತು ಎಂದು ಮರುಗಿದಳು. ಕೊಡವನ ದೇವರ ಬದಿಗಿಟ್ಟು ಬೆವರೊರೆಸುವಾಗ ನಾದಿನಿ ಮಗುವನ್ನು ತಂದು ಮಡ್ಲಲ್ಲಿಟ್ಲು. ಅದು ಆಗ ಅಳಹತ್ತಿತು. ತನಗಾಗಿ ಒಂದು ಜೀವದ ಜಗತ್ತು ಅಳತಿರುವಾಗ ಯಾರ್ದೋ ಮಾತಿಗಾಗಿ ಮಧ್ಯಾಹ್ನದ ಬೇಸರಕ್ಕೆ ತನ್ನ ಜೀವ ಕೆರವಾಗ್ತಿದ್ನಲ್ಲ ಎಂದು ಆಕೆಗೆ ಎನಿಸಿತು. ತಾಯಿ ನೆನಪಾಗಿ ಕಣ್ಣೀರ್ ಬಂತು. ಅದನ್ನು ಒರೆಸಿ ತನ್ನ ಕುಲದೇವರಿಗೆ ಮನದಲ್ಲೇ ಆಕೆ ಬಾಗಿದಳು. ಅತ್ತೆ ಅತ್ತಿಗೆ ನಾದಿನಿ ಊಟಕ್ಕೆ ಕುಳಿತಾಗ ಮಗುವು ಮನೆಯೂ ನಲಿಯುತ್ತಿತ್ತು.
2: ಕಥೆ ಕುರಿತ ವಿಮರ್ಶೆಯನ್ನ ಮಂಡಿಸುತ್ತಾರೆ ಪ್ರಸಿದ್ಧ ವಿಮರ್ಶಕರಾದ ಡಾಕ್ಟರ್ ಓಎಲ್ ನಾಗಭೂಷಣ ಸ್ವಾಮಿ.
3: ಬೇಂದ್ರೆಯವರು ಕವಿಯಾಗಿ ಎಷ್ಟು ಪ್ರಸಿದ್ಧ ಎಂದರೆ, ಅವರ ಕತೆಗಳ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯುವುದಿರಲಿ, ಅವರು ಕತೆಗಳನ್ನು ಬರೆದಿದ್ದಾರೆ ಎಂಬುದು ಇಂದಿನ ಬಹುತೇಕ ಓದುಗರಿಗೆ ತಿಳಿದಿರಲಾರದು. ಕಥೆಯ ಭೌತಿಕ ವಿವರಗಳು ಅನೇಕವು. ಕುಡಿಯುವ ನೀರನ್ನು ಸೇದಿಕೊಳ್ಳುವ ಬಾವಿ, ಮಡಿ ಮೈಲಿಗೆ, ಪಾಲಾದ ಕುಟುಂಬದವರೆಲ್ಲ ಒಂದೇ ಮನೆಯಲ್ಲಿರುವುದು ಇತ್ಯಾದಿ, ಇವೆಲ್ಲ ಇಂದಿನ ಬದುಕಿನಲ್ಲಿ ಚಿರಪರಿಚಿತ ವಿವರಗಳಲ್ಲ. ಕಥೆಯಲ್ಲಿ ಬಳಸಿರುವ ಕೆಲವು ಪದ, ಕಥೆ ಹೇಳುವ ಕ್ರಮ, ಇವು ಕೂಡ ಇಂದು ನಾವು ಸಾಮಾನ್ಯವಾಗಿ ಓದುವ ಕಥೆಗಳಲ್ಲಿರುವ ಹಾಗೆ ಇಲ್ಲ. ಈ ಕಾರಣಕ್ಕೆ ಇದು ಹಳೆಯ ಕಥೆ ಅನ್ನಿಸಿತು. ಆದರೆ ಈ ಕಥೆ ಪರಿಶೀಲಿಸುವ ಪ್ರಶ್ನೆ ಸುಮಾರು

0: ಎಂಟು ದಶಕಗಳ ನಂತರವೂ ಜ್ವಲಂತವಾಗಿಯೇ ಇದೆ ಅನ್ನುವ ಕಾರಣವೇ ಕತೆ ಹೇಳುವ ಕ್ರಮದಲ್ಲಿ ಕವಿ ಮನಸ್ಸು ಅನುಸರಿಸಿರುವ ವಿವರಗಳ ಜೋಡಣೆಯ ರೀತಿ ಇವೆಲ್ಲ ಮಗುವಿನ ಕರೆಯನ್ನು ಮರೆಯಬಾರದ ಕಥೆಯನ್ನಾಗಿಸಿವೆ. ಕಥೆನು ಬಲ್ಲ ಕಥೆಗಾರ ಓದುಗರಿಗೆ ತನ್ನದೇ ಕ್ರಮದಲ್ಲಿ ಕಥೆಯನ್ನು ಹೇಳುತ್ತಾ ವಿವರಗಳನ್ನು ತೋರಿಸುತ್ತಾ ಹೋಗುವ ವಿಧಾನ ಇಲ್ಲಿದೆ. ತನಗಾಗಿ ಒಂದು ಜೀವಂತ ಜಗತ್ತು ಅಳುತ್ತಿರುವಾಗ ಯಾರದೋ ಮಾತಿಗಾಗಿ ಮಧ್ಯಾಹ್ನದ ಬೇಸರಕ್ಕೆ ತಾನು ಜೀವ ಕೆರಗವಾಗುತ್ತಿದ್ದೇನಲ್ಲ ಎಂದು ಆಕೆಗೆ ಅನ್ನಿಸಿತು. ಅತ್ತೆ ಅತ್ತಿಗೆ ನಾದಿನಿಯರು ಊಟಕ್ಕೆ ಕುಳಿತಾಗ ಮೂವು ಮನೆಯು ನಲಿಯುತ್ತಿದ್ದವು ಎಂದು ಕಥೆ ಮುಕ್ತಾಯವಾಗುತ್ತದೆ. ಈ ಕಥೆಯಲ್ಲಿ ನೀರು ಸೇದುವ ಪ್ರಾಣ ತೆಗೆಯುವ ಹಗ್ಗ, ಹಾಗೆಯೇ ಬದುಕಿನತ್ತ ಸೆಳೆಯುವ ಭಾವಗಳ ಹಗ್ಗ, ಭೀಕರ ಮೌನದ ಹಾಳು ಬಿದ್ದ ಕೋಟೆಯ ಬಳಿಯ ಸಿಹಿನೀರಿನ ಬಾವಿ, ಮನೆಯೊಳಗಿನ ಮನೆಯ ಹೊರಗಿನ ಜನರ ದುಷ್ಟ ಮಾತು ಮತ್ತು ಮನಸ್ಸುಗಳ ಹೋಲಿಕೆ ಕವಿತೆಯಲ್ಲಿ ಅಂತೆಯೇ ಮೂಡಿವೆ. ಭಯಂಕರ ತಾವಿನಲ್ಲಿರುವುದು ಸಿಹಿನೀರಿನ ಬಾವಿ ಎಂಬ ಸತ್ಯ, ಅಳುವ ಮಗುವೇ ಬದುಕಿನ ನಗುವಿನತ್ತ ಸೆಳೆಯುವ ಸತ್ಯ, ಒಂದು ಕ್ಷಣದಲ್ಲಿ ಮೂಡುವ ಋಣಾತ್ಮಕ ಭಾವನೆಗಳು ಎಷ್ಟೇ ತೀವ್ರವಾದರೂ ಸ್ಥಿರವಲ್ಲ ಎಂಬ ಸತ್ಯ, ಇವುಗಳ ಜೋಡಣೆಯೂ ಗಮನ ಸೆಳೆಯುತ್ತದೆ. ಶಾಸ್ತ್ರಿಗಳು ಎಂಬ ಪಾತ್ರ ಕೂಡ ಯಾವುದೇ ಸಂಪ್ರದಾಯಸ್ಥ ಮನೆಯ ಯಜಮಾನ ಅಷ್ಟೇ. ಈ ಸಂಗತಿಯು ಕಥೆಯಲ್ಲಿ ನಡೆಯುವ ಘಟನೆ ಒಂದು ಮನುಷ್ಯ ಸಾಧಾರಣ ಘಟನೆ ಎಂಬುದನ್ನು ಮನದಟ್ಟು ಮಾಡುವಂತಿದೆ. ಹಾಗೆಯೇ ಇಂದು ಈ ಕಥೆಯನ್ನು ಓದುವಾಗ ಸಾಂಪ್ರದಾಯ ಕುಟುಂಬದಲ್ಲಿ ಸಂಪ್ರದಾಯ ಪಾಲನೆಯ ಜವಾಬ್ದಾರಿ ಹೊತ್ತ, ಹೆಣ್ಣಿನ ಭಾವನೆಗಳಿಗೆ ಕಿಂಚಿತ್ತೂ ಬೆಲೆ ಕೊಡದ, ಜನರ ಮಧ್ಯೆ ಬದುಕುವ ಹೆಣ್ಣಿನ ಪಾಡಿನ ಚಿತ್ರಣ ಎಂದು ಅನಿಸುತ್ತದೆ. ಅದೇ ಹೊತ್ತಿನಲ್ಲಿ ಭಾವನೆಗಳು ಚಂಚಲವೇ ಹೊರತು ಸ್ಥಿರವಲ್ಲ, ಸಾವು ಎಷ್ಟು ಆಕರ್ಷಣೀಯವಾಗಿ ಕಂಡರೂ ಬದುಕು ಮಾತ್ರವೇ ಬೆಲೆಯುಳ್ಳದ್ದು ಅನ್ನುವುದನ್ನು ಕಥೆ ಹೇಳುತ್ತಿದೆ. ಕಥೆಯ ಮುಖ್ಯ ಪಾತ್ರ ಸೊಸೆ, ಇವಳ ಮನಸ್ಥಿತಿ ಸತ್ಯವೋ ಭ್ರಮೆಯೋ ಎಂಬ ಅಸ್ಪಷ್ಟತೆಯನ್ನು ಮುನ್ನೆಲೆಗೆ ತರುವ ಮೂಲಕ ಬದುಕನ್ನು ಕುರಿತ ತಾತ್ವಿಕ ಜಿಜ್ಞಾಸೆಯನ್ನು ಕಥೆ ಮೂಡಿಸುತ್ತದೆ. ಸೊಸೆಯು ತನ್ನ ಸಂಕಟ ಒಂಟಿತನ ಇವನ್ನು ಭ್ರಮೆ ಎಂದು ಭಾವಿಸುವುದಾದರೆ ನಗುದುಂಬಿದ ಸಂಸಾರದ ಸುಖ ಯಾಕೆ ಭ್ರಮೆಯಲ್ಲ ಅನ್ನುವ ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ವ್ಯಕ್ತಿಯ ಮನಸ್ಸಿನ ದುಃಖ ವಿಷಾದಗಳಿಗೆ ನಿಸರ್ಗ ಒಂದಿಷ್ಟು ಕರುಣೆ ತೋರದೆ ತಟಸ್ಥವಾಗಿರುತ್ತದೆ ಎಂಬ ವರ್ಣನೆ ಆಧುನಿಕ ಕಾಲದ ಅಸಂಗತ ಸಾಹಿತ್ಯದ ಮುಖ್ಯ ಪ್ರಶ್ನೆಯೂ ಹೌದು. ಹೀಗೆ ಹಲವು ಮಗ್ಗುಗಳಿಂದ ಯೋಚನೆ ಮಾಡುವಂತೆ ಪ್ರೇರೇಪಿಸುವ ಬೇಂದ್ರೆ ಅವರ ಕಥೆ ಓದುಗರು ಮರೆಯಬಾರದ ಕಥೆಯೇ ಹೌದು.
1: ಡಾಕ್ಟರ್ ಓಎಲ್ ನಾಗಭೂಷಣ ಸ್ವಾಮಿ ಅವರಿಂದ ವಿಮರ್ಶೆ ಕೇಳಿದಿರಿ. ಕಥೆಯನ್ನ ಓದಿದವರು ಲಕ್ಷ್ಮೀ ಚಂದ್ರಶೇಖರ್. ಶ್ರೋತೃಗಳೇ, ವಿರಸವೇ ಮರಣ, ಸಮರಸವೇ ಜೀವನ, ಬೇಂದ್ರೆಯವರ ಸಂದೇಶ ಕೇಳಿದ್ರಲ್ಲ, ಹೇಗನ್ನಿಸ್ತು? ಪತ್ರ ಬರೆಯಿರಿ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

102.9 ಎಫ್ಎಂ ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮಗುವಿನ ಕರೆ, ದರಾ ಬೇಂದ್ರೆಯವರ ಕಥೆ ವಿಮರ್ಶೆಯನ್ನ ಕೇಳಿದ್ರಿ. ಸಮಯ ಆಗಿದೆ 4:21.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
1: ಅಮ್ಮ ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
2: ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
4: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
5: ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮಗಳು. ಈಗ ನೀವು ಕೇಳಿ ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆ. ಈ ಬಗ್ಗೆ ಸ್ತ್ರೀರೋಗ ತಜ್ಞರು ಡಾಕ್ಟರ್ ಪೂರ್ಣಿಮಾ ಭಟ್ ಇವರ ಜೊತೆಗೆ PS ಸೂರ್ಯನಾರಾಯಣ ಭಟ್ ಅವರು ನಡೆಸಿರುವ ಈ ಸಂದರ್ಶನವನ್ನು ಆಲಿಸಿ.
6: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳಿ ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆಯ ಕುರಿತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ.
7: ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪೂರ್ಣಿಮಾ ಭಟ್ ಅವರು. ಮುಖ್ಯವಾಗಿ ಇವತ್ತು ನಾವು ಗರ್ಭಕೋಶದ ಒಂದು ಶಸ್ತ್ರಚಿಕಿತ್ಸೆ, ಒಂದು ವಿಶೇಷವಾದಂತಹ ಶಸ್ತ್ರಚಿಕಿತ್ಸೆ NDVH ಅನ್ನೋದ್ರ ಬಗ್ಗೆ ನಾವು ಅವರಿಂದ ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
8: ನಮಸ್ತೆ
7: ಡಾಕ್ಟ್ರೆ. ಈಗ ಈ ಗರ್ಭಕೋಶ ಅನ್ನುವಂತ ಮಹಿಳೆಯರ ಒಂದು ಮುಖ್ಯವಾದಂಥ ಅಂಗ, ಇದನ್ನ ತೆಗಿಲಿಕ್ಕೆ ಏನೆಲ್ಲ ಕಾರಣಗಳು?
8: ಗರ್ಭಕೋಶದ ರೋಗಗಳೀಗ ಸುಮಾರುಂಟು. ಅದು ಮೇನ್ಲಿ ಏಜ್ ಪ್ರಕಾರ ಇರುವಂತದ್ದು. ಸಾಧಾರಣವಾಗಿ 30-50 ವರ್ಷದ ಹೆಂಗಸರಿಗೆ ಒಂದು ತರದ ಪ್ರಾಬ್ಲಮ್, ಮತ್ತೆ 50-55 ವರ್ಷದ ನಂತರ ಮತ್ತೊಂದು ತರದ ಪ್ರಾಬ್ಲಮ್ಸ್ ಬರ್ತದೆ. ಸಾಧಾರಣ 30-50 ವರ್ಷ ಒಳಗಡೆ ಅವರಿಗೆ ಈ ಮುಟ್ಟಾದಾಗ ತುಂಬಾ ಬ್ಲೀಡಿಂಗ್ ಆಗುದು. ನಾರ್ಮಲಿ 7 ದಿನದವರೆಗೆ ಬ್ಲೀಡಿಂಗ್ ನಾರ್ಮಲ್, 7 ದಿವಸಕ್ಕಿಂತ ಜಾಸ್ತಿ ಹೋಗುದು ಅಥವಾ ಪೀಸ್ ಪೀಸ್ ಆಗಿ ಹೋಗುದು. ಅದೇ ಹೇಳುದು ನಾವು ಮೆನೋರೇಜಿ ಅಂತ ಹೇಳ್ತೇವೆ. ಅದರೊಟ್ಟಿಗೆ ತಡಿಲಿಕ್ಕೆ ಆಗದ ಹೊಟ್ಟೆ ನೋವು, ಡಿಸ್ಮೆನೋರಿಯಾ. ತಡಿಲಿಕ್ಕೆ ಆಗದಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸಹ ಪ್ರಾಬ್ಲಮ್ಸ್ ಆಗ್ತದೆ. ನಮ್ಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುದು ಫೈಬ್ರಾಯ್ಡ್ ಇಂದಲೂ ಇರ್ಬೋದು. ಫೈಬ್ರಾಯ್ಡ್ ಅಂದ್ರೆ ಗರ್ಭಕೋಶದಲ್ಲಿ ಬರುವ ಗಡ್ಡೆ. 100-50 ಜನರಿಗೆ ಅದು ಬರ್ತದೆ. 50 ಜನರಲ್ಲಿ 25 ಜನರಿಗೆ ಅದು ಉಪದ್ರ ಕೊಡ್ತದೆ. ಅಂದ್ರೆ ಲೀಡಿಂಗ್ ಆಗ್ಲಿ, ಹೊಟ್ಟೆ ನೋವಾಗ್ಲಿ, ಮತ್ತೆ ಮಕ್ಕಳಾಗದಿರುದು, ಇದೆಲ್ಲ ಸಮಸ್ಯೆಗಳು ಅದರಿಂದ ಬರ್ಬೋದು. ಉಳ್ದ 50 ಜನರಿಗೆ ಏನಿರುವುದಿಲ್ಲ. ಮತ್ತೆ ಇನ್ನೊಂದು ತರದಲ್ಲಿ ಬ್ಲೀಡಿಂಗ್ ಫೈಬ್ರಾಯ್ಡ್ ಅಲ್ಲಿ ಅಡಿನೋಮೈಸಿಸ್ ಅಂತ ಹೇಳುವ ಕಂಡೀಷನ್ ಇದೆ. ಗರ್ಭಕೋಶದ ಗೋಡೆ ದಪ್ಪ ಇರುದು, ಅದರಲ್ಲಿ ಸರ್ತಿಂದ ಸರ್ತಿಗೆ ಹೊಟ್ಟೆ ನೋವು ಮತ್ತೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾನೆ ಇರುದು. 40-50 ವರ್ಷದ ಒಳಗಿನ ಪ್ರಾಬ್ಲಮ್ ಇದು. ಎರಡನೇ ವಿಷಯ. ಮೂರನೇ ವಿಷಯ DUB ಅಂತ ಹೇಳ್ತೇವೆ, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್. ಅದರಲ್ಲಿ ಗಡ್ಡೆ ಆಗ್ಲಿ ದಪ್ಪ ಆಗ್ಲಿ ಎಂತದೂ ಇರುದಿಲ್ಲ, ಬಟ್ ಹಾರ್ಮೋನ್ಸ್, ಹಾರ್ಮೋನ್ ವ್ಯತ್ಯಾಸದಿಂದಾಗಿ. ಫಾರ್ ಎಕ್ಸಾಂಪಲ್ PCOD ಅಂತ ಹೇಳ್ತೇವೆ, ಈಗ ಜಾಸ್ತಿ ಅದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಎಗ್ ಕರೆಕ್ಟ್ ರಿಲೀಸ್ ಆಗದೆ ಹಾರ್ಮೋನ್ ವ್ಯತ್ಯಾಸ ಆಗಿ ಅಂತ ಪೇಷಂಟ್ಸ್ ಗಳು ವೇಟ್ ಅಲ್ಲಿ ನಿಂತಿರ್ತಾರೆ, ತೋರ ಒಬೇಸ್ ಇರ್ತದೆ. ಅದರಿಂದಾಗಿ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆಗಿ ಬ್ಲೀಡಿಂಗ್ ಸಹ ಜಾಸ್ತಿ ಆಗುದು. ಅದು ವೆರಿ ಕಾಮನ್. ಈ ಔಟ್ ಸೈಡ್ ಫುಡ್ ತಿನ್ನೋದ್ರಿಂದಾಗಿ, ಲೈಫ್ ಸ್ಟೈಲ್ ಚೇಂಜಸ್ ಇಂದಾಗಿ ಹಾಗೆ. ಬಟ್ ಇದರಲ್ಲಿ ಪ್ರಾಬ್ಲಮ್ ಗರ್ಭಕೋಶದಲ್ಲಿ ಏನಿರುವುದಿಲ್ಲ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಬ್ಲೀಡಿಂಗ್ ಆಗುವಂತದ್ದು. ಅದರಿಂದಾಗಿ ಅದು ಗರ್ಭಕೋಶ ತೆಗೆಯುವ ಪರಿಸ್ಥಿತಿ ಬರ್ತದೆ. ಹೀಗೆಲ್ಲ ಈ ತರ ಬೆನೈನ್ ರೀಸನ್ಸ್. ಮತ್ತೆ ಕ್ಯಾನ್ಸರ್, ಕ್ಯಾನ್ಸರ್ ಸಹ ಗರ್ಭಕೋಶದ ಕ್ಯಾನ್ಸರ್ ಆಗ್ಲಿ, ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಆಗ್ಲಿ, ಇದರಿಂದಲೂ ಇರ್ಬೋದು ಗರ್ಭಕೋಶ ತೆಗಿಬೇಕಾಗಿ ಬರ್ಬೋದು. ಮತ್ತೆ ಏಜ್ ಆದ ನಂತರ 50-55 ವರ್ಷದ ನಂತರ ಈಗ ಸುಮಾರು ಡೆಲಿವರಿ ಆದವರಿಗೆ ಪುನಃ ಗರ್ಭಕೋಶ ಜಾರುದು, ಮತ್ತೆ ಕ್ಯಾನ್ಸರ್ ಕಾಣಿಸಿಕೊಳ್ಳುವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ ಇಂದಾಗಿ ಅದು ತೆಗಿಬೇಕಾಗಿ ಬರುವ ಸಾಧ್ಯತೆಗಳು.
7: ಈಗ ಗರ್ಭಕೋಶ ತೆಗೆಯುವುದು ಅಂದ್ರೆ ಬರೀ ಗರ್ಭಕೋಶವನ್ನು ಮಾತ್ರ ತೆಗೆಯುವುದಾ, ಅದರ ಜೊತೆ ಬೇರೆ ಅಂಡಾಶಯ ಓವರೀಸು ಇಂಥದ್ದೆಲ್ಲ ಇರ್ತದಲ್ಲ, ಅದೆಲ್ಲ ತೆಗೆಯುವುದಾ, ಹೇಗೆ?
8: ಸಾಧಾರಣವಾಗಿ ಸಣ್ಣ ಪ್ರಯಾದಿ ಈಗ ಈ ತರ ಬೆನೈನ್ ಲೀಜನ್ಸ್ ನ ಫೈಬ್ರಾಯ್ಡ್ ಅಡಿನೋಮೈಸಿಸ್ ಅಂತ ಯಾವ ಬಿ ಯು ಬಿ ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಆಗುವಂತದ್ದು ಅಂತ ಕೇಸ್ಗಳಲ್ಲಿ ಬರೀ ಗರ್ಭಕೋಶ ಮಾತ್ರ ತೆಗೆದು ಬಿಡ್ತೇವೆ. ಬಟ್ ಎನಿ ಪೇಷಂಟ್ ಈಗ ಬ್ಲೀಡಿಂಗ್ ಬಂದ್ರೆ ಫಸ್ಟ್ ಫೋರ್ಮೋಸ್ಟ್ ಡೈರೆಕ್ಟ್ ಗರ್ಭಕೋಶ ತೆಗಿಲಿಕ್ಕೆ ಹೋಗುದಿಲ್ಲ, ನಾವು ಫಸ್ಟ್ ಗೆ ಬಯೋಪ್ಸಿ ಮಾಡ್ತೇವೆ, ಎಂಡೋಮೆಟ್ರಿಯಲ್ ಬಯೋಪ್ಸಿ. ಎಂಡೋಮೆಟ್ರಿಯಲ್ ಬಯೋಪ್ಸಿ ಮಾಡಿ ರಿಪೋರ್ಟ್ ಬಂದ ನಂತರ ನಾವು ಅದನ್ನು ಡಿಸೈಡ್ ಮಾಡೋದು. ನಾರ್ಮಲಿ ಅದರಲ್ಲಿ ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಪೋರ್ಟ್ ಬರ್ಬೋದು. ಈಗ ಪ್ರೀ ಕ್ಯಾನ್ಸರಸ್ ಅಂದ್ರೆ ಕ್ಯಾನ್ಸರ್ ಬರುವ ಮೊದಲಿನ ಸ್ಟೇಜ್ ಹಾಗಾದ್ರೆ ಇದೆ ಅಂತಾದ್ರೆ ಈವನ್ ಓವರೀಸ್ ಸಹ ತೆಗೆದು ಬಿಡ್ತೇವೆ, ಇಲ್ಲದಿದ್ರೆ ಬರೀ ಗರ್ಭಕೋಶ ಮಾತ್ರ ತೆಗೆದು ಬಿಡ್ತೇವೆ, ಓವರೀಸ್ ಅನ್ನು ಬಿಡ್ತೇವೆ. ಯಾಕೆಂದ್ರೆ ನಮ್ಗೆ ಮೋಸ್ಟ್ಲಿ ಬೇಕಾಗುದು ಓವರೀಸ್. ಈ ಓವರೀಸ್ ಇಂದ ಹಾರ್ಮೋನ್ಸ್ ಬರೋದು, ಈಸ್ಟ್ರೋಜನ್. ಈಸ್ಟ್ರೋಜನ್ ನಮ್ಮ ಹಾರ್ಟಿಗೆ, ಬೋನಿಗೆ, ಸ್ಕಿನ್ನಿಗೆ, ಮೈಂಡಿಗೆ ಎಲ್ಲದಕ್ಕೆ ಬೇಕಾಗುದು ಹಾರ್ಮೋನ್ಸ್. ಹಾಗೆ ಓವರೀಸ್ ತೆಗೆದ ಕೂಡಲೇ ನಿಮಗೆ ಅದು ಮೆನೋಪಾಸ್ ಅಂತ ಆಗಿಬಿಡ್ತದೆ. ಈಗ ಮೆನೋಪಾಸ್ ಅಂದ್ರೆ ಓವರಿಯಿಂದ ಬರುವ ಹಾರ್ಮೋನ್ಸ್ ಕಡಿಮೆ ಆಗುದು ಅಥವಾ ನಿಲ್ಲುವುದಕ್ಕೆ ಮೆನೋಪಾಸ್ ಅಂತ ಹೇಳ್ತೇವೆ. ನಾವು ಸರ್ಜಿಕಲಿ ಆ ಓವರಿ ತೆಗೆದ್ರೆ ಅದಕ್ಕೆ ಸರ್ಜಿಕಲ್ ಮೆನೋಪಾಸ್ ಅಂತ ಹೇಳ್ತೇವೆ. ಅದರದ್ದು ಸಿಂಪ್ಟಮ್ಸ್ ಸಡನ್ ವಿಡ್ರಾಲ್ ಆಫ್ ದ ಹಾರ್ಮೋನ್ಸ್ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಇರ್ತದೆ, ಎಕ್ಸಾಜಿರೇಟೆಡ್ ಸಿಂಪ್ಟಮ್ಸ್ ಇರ್ತದೆ. ಮೈಂಡಿಗೆ ಕಿರಿಕಿರಿ ಆಗುದು, ಹಾಟ್ ಫ್ಲಷ್, ಸೆಕೆ ಆಗುದು, ಮೇಲಿಂದ ಕೆಳಗೆವರೆಗೆ ಬೆವರದು, ರಾತ್ರಿ ಇಡೀ ಎಚ್ಚರ ಆಗುದು, ಕಿರಿ ಹಾಟ್ ಫ್ಲಷ್ ಅಂತ ಹೇಳ್ತೇವೆ ಮೆನೋಪಾಸ್ ಅಲ್ಲಿ ಸಿಂಪ್ಟಮ್ಸ್, ಅದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಶುರುವಾಗ್ತದೆ. ನ್ಯಾಚುರಲ್ ಮೆನೋಪಾಸ್ ಅಂದ್ರೆ ಬಾಡಿ ಸ್ಲೋಲಿ ಅಡ್ಜಸ್ಟ್ ಆಗಿ ಅದು ಸ್ವಲ್ಪ ಎಲ್ಲರಿಗೆ ಒಂದೇ ತರ ಇರುವುದಿಲ್ಲ, ಸ್ಮೂತ್ ಆಗಿ ಪೇಷಂಟ್ ಅಡ್ಜಸ್ಟ್ ಆಗುವ ಚಾನ್ಸಸ್ ಇರ್ತದೆ. ಇದರಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಇರಿಟೇಬಲ್ ಎಲ್ಲ ಜಾಸ್ತಿ ಇರ್ತದೆ, ಹಾಗಾಗಿ ಹೆಚ್ಚಾಗಿ ನಾವು ಇದು ತೆಗೆಯುವುದಿಲ್ಲ. ಪ್ರೀ ಕ್ಯಾನ್ಸರಸ್ ಹಾಗೇನಾದ್ರೂ ಇದೆ ಅಂತ ಸ್ವಲ್ಪ ಡೌಟ್ ಇದ್ರೆ ಮಾತ್ರ ಓರಿಸ ಸಹ ತೆಗಿತೇವೆ.
7: ಈಗ ಈ ಪ್ರೀ ಕ್ಯಾನ್ಸರಸ್ ಅಂತ ಒಂದು ಮಾತು ಹೇಳಿದ್ರಿ ಅಂದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಗೊತ್ತಾಗ್ತದೆ ಅದರಲ್ಲಿ?
8: ಎಂಡೋಮೆಟ್ರಿಯಲ್ ಬಯೋಪ್ಸಿಯಲ್ಲಿ ಈಗ ಸುಮಾರು ರಿಪೋರ್ಟ್ ನಾ ಹೇಳಿದ್ನಲ್ಲ, ಈಗ ಎಟಿಪಿಕಲ್ ಸೆಲ್ಸ್ ಇರ್ತದೆ ಅಂದ್ರೆ ಕಾಂಪ್ಲೆಕ್ಸ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿ ಅಥವಾ ಎಟಿಪಿಕಲ್ ಹೈಪರ್ಪ್ಲೇಸಿ ಅಂತ ಇರ್ತದೆ, ಅಂತ ಕಂಡೀಷನ್ ಅಲ್ಲಿ ಫ್ಯೂಚರ್ ಅಲ್ಲಿ ಬರುವ ಚಾನ್ಸ್ ಇದೆ. ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಅಂದ್ರೆ ಈವನ್ ಓವರೀಸ್ ಎಲ್ಲ ಅಟ್ಯಾಚ್ಮೆಂಟ್ ಇರ್ತದಲ್ಲ ಅದನ್ನು ಸಹ ತೆಗೆದು ಬಿಡ್ತೇವೆ ನಾವು ಪ್ರೀ ಕ್ಯಾನ್ಸರಸ್ ಅಲ್ಲಿ, ಇಲ್ಲದಿದ್ರೆ ಇಲ್ಲ.
7: ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಮಾತ್ರ ತೆಗಿತೀವಿ.
8: ಹೌದು, ಕಾಂಪ್ಲೆಕ್ಸ್ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯ ವಿತ್ ಎಪಿ ಅಂದ್ರೆ 29% ಸಿ ಎಂಡೋಮೆಟ್ರಿಯಮಿಗೆ ಹೋಗ್ತದೆ ಅದು. ಮತ್ತೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ನೋಡ್ತೇವೆ, ಫಾರ್ ಎಕ್ಸಾಂಪಲ್ ಒಬೇಸ್, ಬಿಪಿ, ಶುಗರ್ ಇಂಥದೆಲ್ಲ ಇದ್ದ ಕೂಡಲೇ ಸಿ ಎಂಡೋಮೆಟ್ರಿಯಮಿಗೆ ಹೈ ರಿಸ್ಕ್ ಫ್ಯಾಕ್ಟರ್ಸ್, ಅಂತ ಪೇಷಂಟ್ಸ್ ಗೆ ಬೇಕಾದ ತೆಗಿಬಹುದು.
7: ಈ ತರದ ಕಾರಣಗಳು
8: ಎಲ್ಲಾ ಪೇಷಂಟ್ ಗಳಿಗೆ ಯೂನಿವರ್ಸಲಿ ತೆಗಿಯಲ್ಲ ಹೆಚ್ಚಿನವರಿಗೆ.
7: ಸರಿ, ಈಗ ಈ ಗರ್ಭಕೋಶದಲ್ಲಿ ಬೇರೆ ಬೇರೆ ಕಾರಣಗಳಿಂದ ನೀವು ಅದನ್ನ ತೆಗಿಬೇಕಾಗಿ ಬರಬಹುದು ಹೇಳಿದ್ರಿ.
8: ಹೌದು,
7: ಈಗ ಒಂದು ಗರ್ಭಕೋಶ ತೆಗಿಬೇಕಾದ್ರೆ ನೀವು ಟೆಸ್ಟ್ ಗಳನ್ನೆಲ್ಲ ಮಾಡಿ ತೆಗಿತೀರಿ?
8: ಪ್ರೀ ಆಪ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಪೇಷಂಟ್ ಫಿಟ್ ಇದ್ರೆ ಆಮೇಲೆ ತೆಗೆಯುವುದು.
7: ಇಟ್ಟಂದ್ರೆ ಏನಿರಬೇಕು?
8: ಎಲ್ಲ ಟೆಸ್ಟ್ ಗಳನ್ನು ಮಾಡಿಸ್ತೇವೆ ನಾವು, ಟೋಟಲಿ ಹಿಮೋಗ್ಲೋಬಿನ್, ಅಲ್ಲಿಂದ ಕಂಪ್ಲೀಟ್ ಬ್ಲಡ್ ಕೌಂಟ್, ಲಿವರ್ ಫಂಕ್ಷನ್ ಟೆಸ್ಟ್, ಎಲ್ ಎಫ್ ಟಿ, ಆರ್ ಎಫ್ ಟಿ, TCDCS ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿಸ್ತೇವೆ, ಚೆಸ್ಟ್ ಎಕ್ಸ್ರೇ, ECG, ಎಕ್ಸ್ರೇ
7: ಅದು ಮಾಡಿ,
8: ಕಿಡ್ನಿ ಟೆಸ್ಟ್, ಲಿವರ್ ಇದ್ದು ಮತ್ತೆ ಬ್ಲೀಡಿಂಗ್ ಟೆಂಡೆನ್ಸಿ ಇರೋದು, BTCT, PTA, PTT, ಬ್ಲಡ್ ಶುಗರ್, ಥೈರಾಯ್ಡ್ ಎಲ್ಲ ಮಾಡಿಸ್ತೇವೆ.
7: ಎಲ್ಲ ಮಾಡಿಸಿ ಇವರು
8: ಫಿಟ್ ಇದ್ರೆ ಮಾತ್ರ
7: ನೀವು ಅದರ ಮುಂದಿನ ಹಂತಕ್ಕೆ ಹೋಗ್ತೀರಿ.
8: ಹೌದು,
7: ಈಗ ಗರ್ಭಕೋಶನ ತೆಗೆಯುವುದಂದ್ರೆ ಯಾವ ರೀತಿಯಲ್ಲೆಲ್ಲ ತೆಗೆಯಬಹುದು?
8: ಹೆಚ್ಚಾಗಿ ಗರ್ಭಕೋಶವನ್ನು ಮೂರು ವಿಧದಲ್ಲಿ ತೆಗಿಲಿಕ್ಕೆ ಆಗ್ತದೆ. ಈಗ ಮೊದಲಿನ ಕಾಲದಲ್ಲಿ ಅಂದ್ರೆ ಎಲ್ಲ ಓಪನ್ ಸರ್ಜರಿಗೆ, ಅಂದ್ರೆ ಈಗ ನಾವು ಸಿಸರಿಯನ್ ಮಾಡುವಾಗ ಮಗು ತೆಗಿತೇವಲ್ಲ ಅದೇ ತರ ಹೊಟ್ಟೆ ಕೊಯ್ದು ತೆಗೆಯುವಂತದ್ದು ಓಪನ್ ಸರ್ಜರಿ. ಮತ್ತೆ ಸೆಕೆಂಡ್ ಇದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಮತ್ತೆ ಥರ್ಡ್ ಇದ್ದು ವಜೈನಲ್ ಸರ್ಜರಿ. ಬಟ್ ನಾರ್ಮಲಿ ಬೆಸ್ಟ್ ವೇ ಆಫ್ ರಿಮೂವಿಂಗ್ ಯೂಟ್ರಸ್ ತೆಗೆಯುವುದು ವಜೈನಲ್ ರೂಟ್, ಅದು ನ್ಯಾಚುರಲ್ ಒರಿಫೈಸ್. ವಜೈನ್ ಅಂದ್ರೆ ಮಗು ಬರುವ ಜಾಗ, ವಜೈನಲ್ ರೂಟ್ ಇಂದಲೇ ತೆಗೆಯುವುದು, ಅದು ಬೆಸ್ಟ್ ವೇ ಆಫ್ ಡೂಯಿಂಗ್ ಸರ್ಜರಿ. ಅಂದ್ರೆ ಔಟ್ ಸೈಡ್ ಎಲ್ಲಿಯೂ ಕಟ್ಟಿರುವುದಿಲ್ಲ, ಪೇನ್ ಕಮ್ಮಿ ಇರ್ತದೆ, ರಿಕವರಿ ಫಾಸ್ಟ್ ಇರ್ತದೆ, ಸ್ಮೂತ್ ಇರ್ತದೆ, ಮತ್ತೆ ಜಾಸ್ತಿ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡುದಿಲ್ಲ, ಹಾಸ್ಪಿಟಲ್ ಸ್ಟೇ ಎಲ್ಲ ಕಡಿಮೆ ಇರ್ತದೆ. ಅದಕ್ಕೆ ಕೆಳಗಡೆಯಿಂದವೇ ತೆಗೆದ್ರೆ ಎಲ್ಲ ಕೇಸ್ ವಜೈನಲ್ ಸರ್ಜರಿಗೆ ಆಗುದಿಲ್ಲ. ಕೆಲವು ಕೇಸ್ಗಳು ಫಾರ್ ಎಕ್ಸಾಂಪಲ್ ಈಗ ಡೆಲಿವರಿ ಆಗದವರಿಗೆಲ್ಲ ತೆಗಿಲಿಕ್ಕೆ ಕೆಳಗಡೆ ಅಪ್ರೋಚ್ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ. ಮಗು ಬರುವ ಡೆಲಿವರಿ ಆದವರಿಗೆ ಈಸಿ ಆಗ್ತದೆ, ಡೆಲಿವರಿ ಆಗದವರಿಗೆ ಅದು ವಜೈನ ಎಲ್ಲ ಸ್ಮಾಲ್ ಇರ್ತದೆ ಬೇಸಿಕಲಿ ಬಾಡಿ, ಅಲ್ಲಿ ನಮ್ಗೆ ಸ್ಪೇಸ್ ಸಾಕಾಗುದಿಲ್ಲ ತೆಗೆಯುವವರಿಗೆ. ಈವನ್ ಡೆಲಿವರಿ ಆಗದವರಿಗೂ ವಜೈನಲ್ಲಿ ತೆಗಿಲಿಕ್ಕೆ ಆಗ್ತದೆ, ಅದು ಪ್ರತಿ ಕೇಸ್ ಹೊಂದಿಕೊಂಡಿರೋದು. ಕೆಲವರಿಗೆ ಆಗುದಿಲ್ಲ, ಅಂತವರಿಗೆ ನಾವು ಐದರ್ ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಸರ್ಜರಿಗೆ ಹೋಗ್ಬೇಕಾಗ್ತದೆ.
7: ಈ ಲೋಕಲ್ ಅನಸ್ತೇಷಿಯಲ್ಲಿ ಮಾಡುವುದಕ್ಕೂ ಈ ಜನರಲ್ ಅನಸ್ತೇಷಿಯಲ್ಲಿ ಮಾಡುವುದಕ್ಕೂ ಏನು?
8: ಜನರಲ್ ಅನಸ್ತೇಷಿಯಾ ಅಂದ್ರೆ ಅದರದೇ ಆದ ಡ್ರಗ್ಸ್ ಕಾಂಪ್ಲಿಕೇಶನ್ ಬೇರೆ ಉಂಟು. ಲೋಕಲ್ ಅಲ್ಲಿ ಪೇಷಂಟ್ ಕಾನ್ಶಿಯಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಸರ್ಜರಿ ಮಾಡ್ತಾ ಇರುವಾಗ ನಮ್ಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಎನ್ಕೌಂಟರ್ ಆಯ್ತು ಅಂತಂದ್ರೆ ಪೇಷಂಟ್ ಕಾನ್ಶಿಯಸ್ ಇರ್ತಾರಲ್ಲ, ಇಮಿಡಿಯೇಟ್ಲಿ ನಮ್ಗೆ ಅವ್ರ ಹತ್ರ ಇದು ಮಾಡಿ ಕನ್ಸೆಂಟ್ ತೆಗೆದು, ಮತ್ತೆ ಫಾರ್ ಎಕ್ಸಾಂಪಲ್ ಓವರಿ ತೆಗಿಬೇಕು ಬೇಕಾದ್ರೆ ಓವೇರಿಯನ್ ಸಿಸ್ಟ್ ಇದೆ, ಸ್ಕ್ಯಾನಿಂಗ್ ಅಲ್ಲಿ ಬರ್ಲಿಲ್ಲ, ಯಾವಲ್ಲಿ ಮಾಡ್ತಾ ಇರುವಾಗಲೇ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಪೇಷಂಟ್ ಗೆ ಹೇಳ್ಬೋದು ಇಮಿಡಿಯೇಟ್ಲಿ ತೆಗಿಬಹುದು. ಜನರಲ್ ಅನಸ್ಥೀಶಿಯಾ ಅಂದ್ರೆ ಫುಲ್ಲಿ ಅವರು ಇದಾಗಿರ್ತಾರೆ, ಕಾನ್ಶಿಯಸ್ ಇರುದಿಲ್ಲ. ಪೇಷಂಟ್ ಪಾರ್ಟಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ

0: ಮೂತ್ರಕೋಶ ಅಂಟಿಕೊಂಡಿರ್ತದೆ, ಆವಾಗ ಐದರ್ ಓಪನ್ ಇಲ್ಲ ಲ್ಯಾಪ್ರೋಸ್ಕೋಪಿಯೇ ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಪೇಷಂಟ್ಗೆ ವಜೈನಲ್ ಸರ್ಜರಿಗೆ ನಾವು ಕನ್ಸೆಂಟ್ ತೆಗೆಯುವಾಗ ಲ್ಯಾಪ್ ಬಗ್ಗೆ ಸಹ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಮತ್ತೆ ಓಪನ್ ಸರ್ಜರಿಯ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ನಿಮಗೆ 100% ಯಾವಾಗಲೂ ಕನ್ಸೆಂಟ್ ವಜೈನಲ್ಲಿಗೆ ಅಂತ ಹೇಳಿ ತೆಗಿಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ ನಿಮ್ಗೆ ಅಲ್ಲಿ ಅಂಟಿಕೊಂಡುಂಟೋ ಇಲ್ವೋ ಅಂತ ಎಲ್ಲ ನೋಡ್ಲಿಕ್ಕೆ. ಈಗ MRI ಆಗ್ಲಿ, CT ಆಗ್ಲಿ, ಎಕ್ಸ್ರೇ ಆಗ್ಲಿ, ಯಾವ್ದು ಮಾಡಿದ್ರು ಗೊತ್ತಾಗುದಿಲ್ಲ, ಅದು ಮಾಡ್ತಾನೆ ಗೊತ್ತಾಗ್ಬೇಕಷ್ಟೇ.
1: ಈಗಿನ ಹೊಸ ಹೊಸ ಟೆಕ್ನಾಲಜಿಯಲ್ಲೂ ಗೊತ್ತಾಗುದಿಲ್ವ,
0: ಯಾವ MRI ಆಗ್ಲಿ ಎಂತದಲ್ಲಿಯೂ ಅಡಿಷನ್ ಉಂಟಾ ಎಂತ ಅಂತ ಗೊತ್ತೇ ಆಗುದಿಲ್ಲ.
1: ಓಪನ್ ಮಾಡಿದಾಗ್ಲೇ ಗೊತ್ತಾಗುತ್ತೆ,
0: ಅದೇ ನಾವು ಮಾಡ್ತಾ ಮಾಡ್ತಾ ಪ್ರೊಸೀಜರ್ ಇದು ಮಾಡ್ತಾ ಮುಂದುವರಿಯುವಾಗ್ಲೇ ಗೊತ್ತಾಗುದು.
1: ಸರಿ, ಒಂದು ನೀವು ಹೇಳಿದ್ರೆ ಲ್ಯಾಪ್ರೋದಲ್ಲಿ ಮಾತ್ರ ನೀವು ಅವರಿಗೆ ಜನರಲ್ ಅನಸ್ಥೀಸಿಯಾ ಕೊಡಬೇಕಾಗಿ ಬರ್ತದೆ, ಉಳಿದಲ್ಲಿ ಲೋಕಲ್ ಟು ಮಾಡಬಹುದು,
0: ಸ್ಪೈನಲ್ಲಿ
1: ಮಾಡಲಿ. ಈಗ ಇದು ಚೇಂಜ್ ಮಾಡ್ತೇವೆ ಅಂತ ಹೇಳಿ ಹೇಳುವಾಗ ಏನೋ ಒಂದು ತೊಂದರೆಯಾಗಿ ಇದು ಮುಂದುವರಿಸುತ್ತದೆ ಅಂತ ಹೇಳಿ ಅವರ ಕನ್ಸೆಂಟ್ ತಗೊಳ್ಳುವಾಗ
0: ಅದು ಈಗ ಜನರಲ್ GA ಕನ್ವರ್ಟ್ ಮಾಡ್ತೇವೆ ನಾವು.
1: ಅದು ಒಂದು. ಈಗ ಪೇಷಂಟ್ ಗಾಬರಿ ಬೀಳುದಿಲ್ಲ ಅಂತ ಸಂದರ್ಭದಲ್ಲಿ ಕೆಲವು ಸಲ
0: ಅದು ಮೊದಲೇ ಹೇಳಿರ್ತೇವೆ ನಾವು ಕನ್ಸೆಂಟ್ ಪೇಷಂಟ್ ಇದು ಕ್ಲಿನಿಕ್ ಅಲ್ಲಿ ನೋಡಿ ನಾವು ಎಕ್ಸ್ಪ್ಲೈನ್ ಮಾಡ್ತೇವಲ್ಲ, ಆವಾಗ ಈ GA ಬಗ್ಗೆ ಸಹ ಅನಸ್ಥೀಶಿಯ ಬಗ್ಗೆ ಸಹ ಹೇಳ್ತೇವೆ. ಮತ್ತೆ ಅನಸ್ಥೆಟಿಸ್ಟ್ಗಳು ಪ್ರೀ ಆಪ್ ಇದಾಗಿ ನೋಡ್ತಾರಲ್ಲ ಪೇಷಂಟ್ ಅನ್ನ, ಆವಾಗ ಅವ್ರು ಎನಿ ಟೈಮ್ ಅದು ಕನ್ವರ್ಟ್ ಆಗ್ತದೆ ಅಂತ ಹೇಳಿಯೇ. ಎಸ್ಪೆಷಲಿ ವಜೈನಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ನಿಮಗೆ ನಾವು ಸರ್ಜರಿಗೆ ಕನ್ಸೆಂಟ್ ತೆಗೆಯುವಾಗ ಅನಸ್ಥೀಶಿಯ ಕನ್ಸೆಂಟು ತೆಗಿತೇವೆ, ಎನಿ ಟೈಮ್ ಕನ್ವರ್ಟ್ ಮಾಡಬೇಕಾಗಿ ಬರ್ತದೆ. ಫಾರ್ ಎಕ್ಸಾಂಪಲ್ ಸ್ಪೈನಲ್ಲಿಗೆಲ್ಲ ಆದರೆ ಒಂದು 3-4 hours ವರೆಗೆ ಬರ್ಬೋದು, ಅದರ ನಂತರ ಈಗ ಅದು ಎಲ್ಲಿಯಾರು ಅಂಟಿಕೊಂಡಿತ್ತು ಕರುಳು ನಿಮಗೆ ಅಲ್ಲಿ ಡಿಸೆಕ್ಷನ್ಗೆ ಲೇಟ್ ಆಯಿತು, ಟೈಮ್ ತಗೊಳ್ತದೆ ಅಂತ ಆದರೆ ನಾವು ಕನ್ವರ್ಟ್ ಮಾಡಲೇಬೇಕಾಗ್ತದೆ ಜನರಲ್ ಅನಸ್ಥೀಶಿಯಕ್ಕೆ. ಅಲ್ಲ ಮೊದಲೇ ಡಿಸ್ಕಸ್ ಮಾಡಿರಬೇಕಾಗ್ತದೆ ಪೇಷಂಟ್ಗೆ ಹೇಳಿರ್ತೇವೆ. ಅದು ಈವನ್ ಅನಸ್ಥೆಟಿಸ್ಟು ಸಹ ಪ್ರೀ ಆಪ್ ಎಕ್ಸಾಮಿನೇಷನ್ ಮಾಡಲೇಬೇಕಲ್ಲ ಪೇಷಂಟ್ ಅನ್ನ, ಆವಾಗ ಅವರು ಅನಸ್ಥೀಶಿಯ ಬಗ್ಗೆ ಎಲ್ಲ ಸಹ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಸರ್ಜನ್ಸ್ ಮೊದಲು ಕ್ಲಿನಿಕಲ್ ಈಗ ಯಾವ್ದು ತೆಗಿತೇವೆ ಯಾವ್ದು ಬಿಡ್ತೇವೆ ಅಂತ ಹೇಳ್ತೇವಲ್ಲ, ಅದೇ ತರ ಅವ್ರು ಸಹ ಹೇಳ್ತಾರೆ.
1: ಅದರಿಂದ ಈಗ ಒಂದು ರೀತಿಯ ಸರ್ಜರಿ ನಾವು ಮಾಡುವುದಿದ್ರು ಕೂಡ ಅದು ಮುಂದಕ್ಕೆ ಕೆಲವು ಸಲ ಬೇರೆ ರೀತಿಯ ಸರ್ಜರಿ ಆಗಿ ಕನ್ವರ್ಟ್ ಆಗುತ್ತೆ.
0: ಎಷ್ಟು ಸತ್ಯ ಆಗ್ತದೆ ಆಗುದಿಲ್ಲ ಅಂತಿಲ್ಲ. ಎಸ್ಪೆಷಲಿ ಈಗ ವಜೈನಲ್ಲಿ ಈಗ ನಮ್ಮ ಬುಕ್ಕಿನ ಪ್ರಕಾರ ಎಲ್ಲ ಅಪ್ ಟು 12 weeks, ಮ್ಯಾಕ್ಸಿಮಮ್ 16 weeks. 16 weeks ಜಾಸ್ತಿ ಹೋದ ಕೂಡಲೇ ಅದು ಕಷ್ಟ ಆಗ್ತದೆ ನಮ್ಗೆ ಕೆಳಗಡೆಯಿಂದ ತೆಗಿಲಿಕ್ಕೆ. ಅಂತ ಸಂದರ್ಭದಲ್ಲಿ ಎನಿ ಟೈಮ್ ಅದು ಕನ್ವರ್ಟ್ ಆಗ್ಲಿಕ್ಕೂ ಸಾಕು, ಬಟ್ ಪೇಷಂಟ್ ಗೆ ಎಕ್ಸ್ಪ್ಲೈನ್ ಮಾಡಿರ್ಬೇಕು.
1: ಈಗ ಈ 3 ಸರ್ಜರಿ ಬಗ್ಗೆ ಹೇಳಿ, NDVH ನ ಅಡ್ವಾಂಟೇಜಸ್ ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಪೇಷಂಟ್ ಗಳು ಬಂದಾಗುವಾಗ ಈ ರೀತಿಯ ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಒಪ್ಕೊಳ್ತಾರೆ ಹೇಗೆ?
0: ಕೆಲವರಿಗೆ ಅರ್ಥ ಆಗ್ತದೆ, ಎಲ್ಲರಿಗೆ ತಾಗುದಿಲ್ಲ.
1: ಅದ್ ಸರಿ. ಆದ್ರಿಂದ ನಾವು ಇಷ್ಟೆಲ್ಲ ಇದೆ ಅಂತ ಹೇಳಿದ್ರು ಕೂಡ
0: ಎಷ್ಟೋ ಜನ ಡೈರೆಕ್ಟ್ಲಿ ಹೋಗಿ ಓಪನ್ ಸರ್ಜರಿ ಮಾಡಿಕೊಳ್ಳುವವರು ಇದ್ದಾರೆ. ಸುಮಾರು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಅವರಿಗೆ ಇದಾಗ್ತದೆ ಅಂದ್ರೆ ಹೆಚ್ಚಿನವ್ರು ಏನ್ ಅನ್ಕೊಳ್ತಾರೆ, ವಜೈನ ಸ್ಪೇಸ್ ಇಲ್ಲ ಅಂತ ಅನ್ಕೊಳ್ತಾರೆ, ಅಲ್ಲಿಂದ ನಮ್ಗೆ ಕಾಣುದಿಲ್ಲ ಎಂತದೂ ಇಲ್ಲ. ಈವನ್ ಎಷ್ಟೋ ಜನ ಹೇಳುದುಂಟು ಇಟ್ಸ್ ಎ ಬ್ಲೈಂಡ್ ಪ್ರೊಸೀಜರ್ ಅಂತ, ಕಾಣದೆ ನೀವು ಮಾಡ್ತೀರಿ ಅಂತ. ಬಟ್ ನಮಗೆ ಎಲ್ಲ ಸಹ ಕಾಣ್ತದೆ ಅಲ್ಲಿ ಕೆಳಗಡೆಯಿಂದ, ಯೂಟ್ರಸ್ ಯಾವುದು, ಕರುಳ್ ಯಾವುದು, ಮೂತ್ರಕೋಶ ಯಾವುದು ಎಲ್ಲ ಗೊತ್ತಾಗ್ತದೆ ಕೆಳಗಡೆಯಿಂದ, ಕಾಣುದಿಲ್ಲ ಅಂತೇನಿಲ್ಲ.
1: ಸರಿ, ನಿಮ್ಗೆ ಆದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್?
0: ಹೌದು, ಇಲ್ಲೀಗ NDVH ಮಾಡ್ತೇವೆ ನಾವು, ಮಾಡುದಿಲ್ಲ ಅಂತ ಅಲ್ಲ, ಬಟ್ ನಾವು ರೆಗ್ಯುಲರ್ಲಿ ಮಾಡ್ತೇವೆ. ಈಗ ಸುಮಾರು ವರ್ಷ ಆಯ್ತು ಮಾಡುದು, 2002 ಸ್ಟಾರ್ಟ್ ಮಾಡಿದ್ದೇವೆ.
1: ಅದು ಯಾಕೆ ತುಂಬಾ ಕಾಮನ್ ಅಲ್ಲ ಅಂದ್ರೆ ಅಷ್ಟು ಪಾಪ್ಯುಲರ್ ಅಲ್ಲದಕ್ಕೆ ಏನಾದ್ರೂ ಕೂಡ ಇಷ್ಟು ವರ್ಷಗಳಿಂದ ಕಾರಣ ಏನಾದ್ರೂ ಉಂಟಾ?
0: ಪಾಪ್ಯುಲರ್ ಅಲ್ಲ ಅಂದ್ರೆ ಬೇಸಿಕಲಿ ಸರ್ಜನ್ಸಿಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅನಿಸ್ತದೆ ನಂಗೆ ಮಾಡ್ಲಿಕ್ಕೆ, ಯಾಕಂದ್ರೆ ಸಣ್ಣ ಸ್ಪೇಸ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಎಲ್ಲರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಎಲ್ಲರಿಗೆ ಓಪನ್ ಅಂದ್ರೆ ಫಾಸ್ಟ್ ಆಗ್ತದೆ, ಎಲ್ಲ ಸಹ ಕಾಣ್ತದೆ, ಸುಲಭದಲ್ಲಿ ಮಾಡಿ ಹೋಗುವ ಹಾಗೆ. ಇನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಸಹ ಕ್ಯಾಮರಾದಲ್ಲಿ ಎಲ್ಲ ಸಹ ಕಾಣ್ತದೆ, ಎಲ್ಲಿ ಯಾವ್ದು ಎಂತ ಅಂತ ಮ್ಯಾಗ್ನಿಫೈಡ್ ವ್ಯೂ ಅಲ್ಲಿ ಕಾಣ್ತದೆ, ಸಣ್ಣ ಸಣ್ಣ ಪ್ರಾಬ್ಲಮ್ ಇದ್ರು ಸಹ ಕ್ಲಿಯರ್ಲಿ ಕಾಣ್ತದೆ ಅಂತ ಹೇಳಿ ಲ್ಯಾಪ್ರೋಸ್ಕೋಪಿಗೆ ಜಾಸ್ತಿ ಪುಟ್ ಮಾಡುವವರು ಇದ್ದಾರೆ. ಬಟ್ ನನ್ನ ಪ್ರಕಾರ ವಜೈನಲ್ ಸರ್ಜರಿ ನಮ್ಗೆ ಎಲ್ಲವೂ ಕಾಣ್ತದೆ, ನಮ್ಗೆ ಕಾಣದ ಇದಾದ ಅಂದಾಜಾದ ಕೂಡ ನಾವು ಆಲ್ರೆಡಿ ಹೇಳಿದ ಹಾಗೆ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಸೀಸನ್ಸ್ ಗೆಲ್ಲ ಹೆಚ್ಚಿನವ್ರು ಯಾರು ಮಾಡುದಿಲ್ಲ, ಡೈರೆಕ್ಟ್ ಐದರ್ ಲ್ಯಾಪ್ರೋಸ್ಕೋಪಿ ಇಲ್ಲ ಓಪನ್ ಸರ್ಜರಿ. ವಜೈನಲ್ ಮಾಡುದು ಡೇಂಜರಸ್, ಬಟ್ ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈವನ್ ರಿಮೂವಲ್ ಆಫ್ ದ ಯೂಟ್ರಸ್ ವಜೈನಲ್ ರೂಟ್, ಹೆಚ್ಚಿನವ್ರು ಯಾರು ಓವರೀಸ್ ಇಲ್ಲಿ ಸಿಸ್ಟ ಅಥವಾ ಏನು ಇದ್ರೆ ಅದು ವಜೈನಲ್ ಆಗಿ ಮಾಡ್ಲಿಕ್ಕೆ ಇದಾಗುದಿಲ್ಲ, ಬಟ್ ಮಾಡ್ಲಿಕ್ಕೆ ಆಗ್ತದೆ. ಅದು
1: ಈಗ
2: ಗರ್ಭಕೋಶ ತೆಗೆಯುವ NDVH ಶಸ್ತ್ರಚಿಕಿತ್ಸೆ ಈ ಕುರಿತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಪೂರ್ಣಿಮಾ ಭಟ್ ಇವರೊಂದಿಗೆ PS ಸೂರ್ಯನಾರಾಯಣ ಭಟ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಆಲಿಸಿದಿರಿ. ಸೆಕೆಂಡುಗಳ ಸಮಯ 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಯಾವಾಗಲೂ ನಿಮ್ಮ ಸಂಗಡ ಪರಿಮಳ ಕಾರ್ಯಕ್ರಮ.

0: Voilà.
1: ಲೇಲೆ
2: ಲೇಲೆ
1: ಒಂದು ಮಾತು.
0: ಹಾಲು ಜೇನು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರ ಧ್ವನಿಯಲ್ಲಿರುವ ಈ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.
1: ಬಾರೆ ಅಂದ್ರೆ
3: ಕುತ್ಕೋ ಈ ಮಂಚದ ಮೇಲೆ.
2: ಏನ್ರಿ ಇದು ಇಷ್ಟತ್ನಲ್ಲಿ?
3: ಅಯ್ಯೋ ಅದಕ್ಕಲ್ವೇ.
4: ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮವನಾ?

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ಅಂತರಂಗದ ಮೃದಂಗ ಅನ್ನುವ ಚಿತ್ರದ ಗೀತೆಯನ್ನ ಕೇಳಿದ್ರಿ. ದರಾ ಬೇಂದ್ರೆ ಅವರ ಕವಿತೆಯನ್ನ ಈ ಸಿನಿಮಾದಲ್ಲಿ ಅಳವಡಿಸಲಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಎಂ ರಂಗರಾವ್ ಅವರ ಸಂಗೀತವಿತ್ತು.

0: ಸಮಯವಿದೆ 4:53:40. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
0: ಪರಿಮಳ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಅಗತ್ಯ ಇರುವಂತಹ ಗರ್ಭಕೋಶದ ಆಪರೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಡಾಕ್ಟರ್ ಪೂರ್ಣಿಮಾ ಭಟ್, ಸ್ತ್ರೀರೋಗ ತಜ್ಞೆ. ಮಾಹಿತಿ ಚೆನ್ನಾಗಿತ್ತು ಅಂತ ಧಾರವಾಡದಿಂದ ವಾಣಿಶ್ರೀಯವರ ಸಂದೇಶ ಬಂದಿದೆ. ಜಗದಂಬಿಕಾ ಹಂಸವಾಣಿ ಕಥೆ ಮತ್ತು ಆರೋಗ್ಯ ಕಾರ್ಯಕ್ರಮ ಎರಡೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಭಾಗ್ಯ ಸುರೇಂದ್ರ ಹೂವಿನ ಹೊಳೆ, ನಾಗರಾಜ್ ಶರ್ಮಾ, ವರಲಕ್ಷ್ಮಿ ಪೇಣ್ಯದಿಂದ, ಮತ್ತೊಬ್ಬರು ಯಾರು ಹೆಸರು ಗಾಯತ್ರಿ ಚಂದ್ರಶೇಖರ್, ಇವರೆಲ್ಲರೂ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಪರಿಮಳ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹಾಡು, ಸುವರ್ಣ ಸೇತುವೆ ಚಿತ್ರದ ಗೀತೆ, ಪಿ ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿ, ಗೀತಪ್ರಿಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಈ ಹಾಡಿನ ಜೊತೆಗೆ ಪರಿಮಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. 11 ಗಂಟೆಯಿಂದ ಇಲ್ಲಿವರೆಗೂ ನಿಮ್ಮ ಜೊತೆಗಿದ್ದು ಪ್ರಸಾರದಲ್ಲಿ ಭಾಗಿಯಾಗಿದ್ದು ನಾನು ಬಾನುಲಿ ಬಂಧು ಚಂದು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನೀವು ಯಾವಾಗಲೂ ಕೇಳ್ತಾನೀರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 5 ಗಂಟೆ ಆಗ್ತಾ ಇದೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಬೆಂಗಳೂರಿನಲ್ಲಿ ಬಿ ಖಾತೆಯಿಂದ ಎ ಖಾತೆ ಮಾಡಿಸಿಕೊಳ್ಳಲು 100 ದಿನಗಳ ಕಾಲಾವಕಾಶ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಶೇಕಡಾ 5ರಿಂದ 2ಕ್ಕೆ ಮಾರ್ಗದರ್ಶಿ ದರ ಇಳಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಅಂತಾರಾಷ್ಟೀಯ ವಿಮಾನಯಾನ ಸೇವೆಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯು ಪ್ರದೇಶದ ನಿರ್ಬಂಧ ಮತ್ತು ಜೆಟ್ ಇಂಧನಗಳ ಬೆಲೆ ಹೆಚ್ಚಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 2026-27ರ ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ನಾಳೆಯಿಂದ ನವದೆಹಲಿಯಲ್ಲಿ ಆರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಇರಾನ್, ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳ ಹಿರಿಯ ಅಧಿಕಾರಿಗಳು ನವದೆಹಲಿಗೆ ಆಗಮಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಮಹಾರಾಷ್ಟದ ಪುಣೆ ಪೊಲೀಸರು ಓರ್ವ ಮಹಿಳೆಯನ್ನು ಬಂಧಿಸಿ ವಿಚಾರಣೆ ಬಳಿಕ ಆಕೆಯನ್ನು ಸಿಬಿಐಗೆ ಹಸ್ತಾಂತರಿಸಲಾಗಿದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಹೈಬ್ರಿಡ್ ಮಾದಕ ವಸ್ತು ಸಾಗಿಸುತ್ತಿದ್ದ ವಿದ್ಯಾರ್ಥಿನಿಯನ್ನು ಮಂಗಳೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಸುಹಾನ ಎಂಬ ವಿದ್ಯಾರ್ಥಿನಿ 35 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ಸಾಗಿಸುತ್ತಿದ್ದಾಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಯ್ಪುರದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 5:03. ಇನ್ನೀಗ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ನಿಮಗಾಗಿ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ. ಕೆಳಗರೆ ಈ ಕಾರ್ಯಕ್ರಮ ವಿವರಣೆಯ ನಂತರ 5:05 ಕೇಳಿ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಮಧುರ ಗೀತೆಗಳು ನಿಮಗಾಗಿ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:02 ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ಈ ಸಂಜೆ 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಆಶಾ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜಾನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಈ ರಾತ್ರಿ 8:02 ಮಧುರ ಆಲಾಪ. 9:15 ಸುಮಧುರವಾದ ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 10:02 ಪ್ರೇಮ ನಿನಾದ. ಸಂಜೆಯ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡ್ರಿ ಅಲ್ವಾ? ಇನ್ನೀಗ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಕಿರು ಪರಿಚಯ ಹೀಗಿದೆ. 6:02 ನಾದೋಪಾಸನೆ. ನಾಳೆ ಬೆಳಿಗ್ಗೆ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. 7:45 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಭಾವಗೀತೆಗಳು ನಿಮಗಾಗಿ. 9:00 ಇಂದಿನ ವಿಶೇಷ ಡೇ ಸ್ಪೆಷಲ್ ಆನ್ ಎನಿ ಸಬ್ಜೆಕ್ಟ್ ಬಗ್ಗೆ ನೀವು ಮಾತನ್ನ ಕೇಳಬಹುದು. ಜೊತೆಗೆ 10:02 ಕೇಳಿ ಓಲ್ಡ್ ಈಸ್ ಗೋಲ್ಡ್. 11:02 ಸೂಪರ್ ಹಿಟ್ ಹೊಸ ಗೀತೆಗಳನ್ನು ಕೇಳಲಿದ್ದೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನೀವು ಕರೆ ಮಾಡಿ ಹಾಡುಗಳನ್ನು ಕೇಳಬಹುದು. ನಾಳೆ ಮಧ್ಯಾಹ್ನ 1:20 ಗೇಮ್ ಶೋನಲ್ಲಿ ನಮ್ಮ ನಾಡು. 12:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳು. 3:00 ಸಖಿ ಸಹೇಲಿ. 4:00 ಪರಿಮಳ ಕಾರ್ಯಕ್ರಮ. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:02 ಕಾರ್ಯಕ್ರಮ ವಿವರಣೆ. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಈಸ್ ಗೋಲ್ಡ್. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:02 ಗಾನಭಜಾನ ಕಾರ್ಯಕ್ರಮದಲ್ಲಿ ರೂಪಕವನ್ನು ಕೇಳಲಿದ್ದೀರಿ. ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಿರೂಪಣೆ ರಮ್ಯಶ್ರೀ ಮತ್ತು ಪ್ರಶಾಂತ್. ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್. ನಿರ್ಮಾಣ ಜ್ಯೋತಿದಾಸ್. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. 7:07 ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ನಮ್ಮ ಆಯ್ಕೆ ಆರ್ಜಿಸ್ ಚಾಯ್ಸ್ ಕಾರ್ಯಕ್ರಮ. 9:15 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 10:02 ಪ್ರೇಮ ನಿನಾದ. ಪ್ರೀತಿಯ ಕೇಳುಗರೆ, ಇದುವರೆಗೆ ನಮ್ಮ ನಿಲಯದಿಂದ

ನಿಮಗಾಗಿ ಇಂದು ಮತ್ತು ನಾಳೆ ಯಾವೆಲ್ಲ ಕಾರ್ಯಕ್ರಮಗಳು ಮೂಡಿ ಬರುತ್ತೆ ಅನ್ನೋ ಕಿರು ಪರಿಚಯವನ್ನ ಮಾಡಿಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ನೀವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಇಂಪಾದ ಗೀತೆಗಳು. ಆರಂಭಿಸೋಣ ಕರುಳಿನ ಕರೆ ಚಿತ್ರದ ಹಾಡಿನೊಂದಿಗೆ. ಎಸ್ ಜಾನಕಿ ಮತ್ತು ಕೆ ಸುಮಿತ್ರಾ ಅವರು ಹಾಡಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ. ಕೇಳಿ ಅ ಆ ಇ ಈ ಕನ್ನಡದ ಅಕ್ಷರಮಾಲೆ.

ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ.

ಮಾತಿಗೆ ಜೈ.

ಆಹಾ ಅನಿಸುವಂತಹ ಹಾಡಿದು. ಒಳ್ಳೆಯ ಹಾಡಿನೊಂದಿಗೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನೀಗ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋ ಹಾಡು, ತಬ್ಬಲಿಯು ನೀನಾದೆ ಮಗನೇ ಚಿತ್ರದಿಂದ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಇವರ ಜೊತೆಗೆ ಬಿ ಕೆ ಸುಮಿತ್ರಾ ಮತ್ತು ವಿದ್ಯಾರಾಣಿಯವರು ಸಹ ಜೊತೆಗೂಡಿಸಿದ್ದಾರೆ. ಇದೊಂದು ಸಾಂಪ್ರದಾಯಿಕ ಗೀತೆ. ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ಭಾಸ್ಕರ್ ಚಂದಾವರ್ಕರ್.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಆದಿತ್ಯ ಅವರು ಈ ಗೀತೆಯನ್ನ ಬರೆದಿದ್ದು ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಐದು ಗಂಟೆ 5:24 ಕೇಳ್ತಾ ಇದ್ದೀರಾ ಓಲ್ಡ್ ಇಸ್ ಗೋಲ್ಡ್. ಇದು 102.9 FM. ಮುಂದಿನ ಹಾಡು ಬಾಳ ಬಂಧನ ಚಿತ್ರದ್ದು. ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿದೆ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇನ್ನೀಗ ಮಧುರ ಸಂಗಮ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಕಣಗಲ್ ಪ್ರಭಾಕರ ಶಾಸ್ತ್ರಿಯವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಬಾಯ್ಸ್ ಗೋಲ್ಡಲ್ಲಿ ಮುಂದಿನ ಹಾಡು ರಾಣಿ ಹೊನ್ನಮ್ಮ ಚಿತ್ರದು, ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ. ಇದು ಸಹ ಕುರ ಸೀತಾರಾಮ್ ಅವರ, ಸೀತಾರಾಮ ಶಾಸ್ತ್ರಿಗಳ ರಚನೆ, ವಿದ್ಯಾಭಾಸ್ಕರ್ ಅವರ ಸಂಗೀತ. ಮತ್ತೊಮ್ಮೆ ಕೇಳಿ ವಿಜಯಭಾಸ್ಕರ್ ಅವರ ಸಂಗೀತ.

0: ಸಮಯ 5:40. ಇನ್ನೀಗ ನ್ಯಾಯವಾಣಿ ಕಾರ್ಯಕ್ರಮ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಕೀಲರಾದ ಮಂಜೇಶ್ ಅವರಿದ್ದಾರೆ. ಸರ್ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇವತ್ತು ಈ ರಸ್ತೆ, ನೀರು, ವಿದ್ಯುತ್, ಕಸ ನಿರ್ವಹಣೆ ಮುಂತಾದ ವ್ಯವಸ್ಥೆಗಳು ಏನಿವೆ, ಅದಕ್ಕೆ ನಾಗರಿಕರು ಏನಾದರೂ ಸಮಸ್ಯೆ ಅನುಭವಿಸಿದರೆ ಎಲ್ಲಿಗೆ ಮತ್ತು ಹೇಗೆ ದೂರು ಸಲ್ಲಿಸಬೇಕು ಅನ್ನೋ ಮಾಹಿತಿ ಬೇಕು ಸರ್.
3: ಖಂಡಿತವಾಗಿ ಸರ್. ಈ ಒಂದು ಸಮಸ್ಯೆಗಳು ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಇವತ್ತು ಪ್ರಸ್ತುತವಾಗಿ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸರ್. ಮಹಾನಗರ ಪಾಲಿಕೆಯಲ್ಲಿ ನಾವು ನೋಡಿದ್ರೆ ರಸ್ತೆಗೆ ಸಂಬಂಧಪಟ್ಟಂತಹ ಒಂದು ಡಿಪಾರ್ಟ್ಮೆಂಟು, ಜೊತೆಗೆ ನೀರು ಸರಬರಾಜಿಗೆ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ವಿದ್ಯುತ್ ಸಂಬಂಧಪಟ್ಟಂತಹ ಒಂದು ಶಾಖವಾರು ಇಲಾಖೆ, ಜೊತೆಗೆ ಕಸ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಒಂದು ಡಿಪಾರ್ಟ್ಮೆಂಟ್. ಈಗೆಲ್ಲ ಬೆಂಗಳೂರು ಮಹಾನಗರ ಅಂದ್ಕೂಡಲೆ ವಾರ್ಡ್ ವಾರ್ಡ್ ವೈಸು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ನಾವು ಪ್ರತಿಯೊಂದು ವಾರ್ಡ್ಗಳಲ್ಲೂ ವಾಸ ಮಾಡ್ತಾ ಇದ್ದೀವಿ. ಆ ವಾರ್ಡ್ ಅನ್ನ ಸಂಬಂಧಪಟ್ಟಂತಹ ಅವ್ರನ್ನೇ ಸಂಪರ್ಕ ಮಾಡಿ ಇದಕ್ಕೆ ಪರಿಹಾರವನ್ನ.
2: ಹೌದೌದು, ಆರೋಗ್ಯದ ಒಂದು ವ್ಯವಸ್ಥೆ ವಿಚಾರ ಬಂದಾಗ ನೈರ್ಮಲ್ಯ ಕಾಪಾಡುವಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರಿಗೆ ತಿಳಿಸಬೇಕಾಗತ್ತೆ. ನಗರಸಭೆಯಲ್ಲಿ ಹೋಗಿ ನಾವು ಆಯಾ ಒಂದು ವಿಭಾಗಕ್ಕೆ ಹೋಗಬೇಕಾಗತ್ತೆ.
3: ಖಂಡಿತವಾಗಿ.
2: ಅದೇ ರೀತಿ ವಿದ್ಯುತ್ತಿನ ಸಮಸ್ಯೆ ಸಹಜವಾಗಿ ಎಲ್ಲಿ ಯಾರು ವಿದ್ಯುತ್ ಪೂರೈಕೆ ಮಾಡ್ತಿರ್ತಾರೆ, ಯಾವ ಒಂದು ವಿದ್ಯುತ್ ಇಲಾಖೆ ಇರುತ್ತದೆ, ಆಯಾ ಒಂದು ಭಾಗದಲ್ಲಿ ಹೋಗಬೇಕಾಗತ್ತೆ.
3: ಖಂಡಿತವಾಗಿ.
2: ನೀರಿಗೆ ಕೂಡ ಸಪರೇಟ್ ಆಗಿ, ಅದ್ರ ಬಿಲ್ಲು ಕೂಡ ಸಪರೇಟ್ ಬರುತ್ತೆ. ಒಳ್ಳೆಯ ನೀರನ್ನ ಸರಬರಾಜು ಮಾಡಬೇಕು. ಆಮೇಲೆ ಈಗ ತಾವು ಹೇಳಿದಂಗೆ ಹೋಗ್ತಾ ಇರ್ತೀವಿ, ರಸ್ತೆ ತುಂಬಾ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂತಂದ್ರೆ ಅಲ್ಲಿ ರಸ್ತೆಯನ್ನ ಸ್ವಚ್ಛತೆ ಮಾಡಿದಂತಹ ಶ್ರಮಿಕರು ಕೂಡ ಬಹಳ ಗಮನಾರ್ಹವಾದಂತಹ ಕೆಲಸ ಮಾಡಿರ್ತಾರೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಇದರಲ್ಲಿ ಏನಾದರೂ ವ್ಯತ್ಯಯ ಆದರೆ, ತಾವು ಹೇಳದಂಗೆ ಬಹುತೇಕ ನಗರಸಭೆ, ಪುರಸಭೆ, ಆಯಾ ಭಾಗದಲ್ಲಿದ್ದಂತಹ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಸಂಪರ್ಕ ಮಾಡಬಹುದು
3: ಸರ್. ಇನ್ನೊಂದು ವಿಶೇಷವಾಗಿ ಇದರಿಂದ ಏನು ತೊಂದರೆಯನ್ನ ಅನುಭವಿಸ್ತಾರೆ, ನೇರವಾಗಿ ನಮ್ಮ ಹೈಕೋರ್ಟ್ ಕದವನ್ನ ತಟ್ಟುವಂತಹ ಕಾನೂನು ನಮ್ಮಲ್ಲಿ
2: ಇದೆ.
3: ಕೆಲವೊಂದು ಬಾರಿ ನಮ್ಮ ಸಾರ್ವಜನಿಕರನ್ನ ಪ್ರಶ್ನೆ ಉಟ್ಕೊಳ್ಳುತ್ತೆ, ಸರ್ ನೀವು ರಸ್ತೆ, ನೀರು, ವಿದ್ಯುತ್, ಕಸ ನಿರ್ವಹಣೆ ಮಹಾನಗರ ಪಾಲಿಕೆಗೆ ಬರುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಅರ್ಜಿ ಕೊಡಿ ಅಂತ ಕೇಳಿದ್ರಿ. ಆದ್ರೆ ಅವರೂ ಸಹಿತ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ, ನಮಗೆ ಆ ನಿರ್ವಹಣೆ ಮಾಡಿಕೊಡ್ತಾ ಇಲ್ಲ ಅನ್ನುವಂತಹ ಅಂಶ ಬಂದಾಗ ನೇರವಾಗಿ ನಮ್ಮ ರಿಟ್ ಅರ್ಜಿಯನ್ನ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವುದು, ತೊಂದರೆಯನ್ನ ನಿಭಾಯಿಸಿಕೊಳ್ಬಹುದಂತಹ ಕಾನೂನು ನಮ್ಮಲ್ಲಿ.
2: ಅಂದ್ರೆ ನಗರ ನೈರ್ಮಲೀಕರಣ ಅಂತ ಅನ್ನೋದು ಬಹಳ ಒಂದು ಪ್ರಮುಖವಾದಂತಹ ವಿಚಾರ, ಯಾಕಂದ್ರೆ ಸ್ವಚ್ಛ ಗಾಳಿ, ಪರಿಸರ,
3: ಹೌದು,
2: ನಾವು ಓಡಾಡುವಂತಹ ಪ್ರದೇಶ ನಮ್ಮ ಮನೆಯಿಂದನೇ ಶುರು ಆಗುತ್ತೆ ಸ್ವಚ್ಛತೆ ಅಂತ ಅನ್ನೋದು. ಆದ್ರೂ ಹೊರಗಡೆ ಓಡಾಡುವಾಗ ಎಲ್ಲವೂ ಕೂಡ ಅಂದವಾಗಿ ಕಾಣಬೇಕು ಅಂತ ಅನ್ನೋದು ಮುಖ್ಯ. ಒಂದ್ ಕಡೆ ಒಂದು ಕಸದ ತೊಟ್ಟಿ ಸ್ವಚ್ಛತೆ ಆಗಿಲ್ಲ ಅಂತಂದ್ರೆ ಅದನ್ನ ಒಂದು ಫೋಟೋ ತೆಗೆದು ಆಪ್ಗಳಲ್ಲಿ ಕೂಡ ಅಪ್ಲೋಡ್ ಮಾಡಿ
3: ಕೆಲಸ ಮಾಡಿಸ್ಕೋಬಹುದು. ಬಹಳ ಅಪ್ಡೇಟ್ ಆಗಿದೆ.
2: ಅದೇ ಒಂದು ಊರಿನ ಸೌಂದರ್ಯೀಕರಣ ಆಗಿರ್ಬೋದು, ಗಿಡ ಮರಗಳನ್ನ ನೆಡೋದಾಗಿರ್ಬೋದು, ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು, ಅವೆಲ್ಲವೂ ಚೆನ್ನಾಗಿ ನಾಗರಿಕರಿಗೆ ಬಳಕೆಗೆ ಯೋಗ್ಯವಾಗಿರುವಂತಹ ಸ್ಥಳಗಳು, ಸುಂದರವಾದ ತಾಣಗಳು ಆಗಿರೋದ್ರಿಂದ ಅದನ್ನ ನಾವು ಸರಿಯಾಗಿ ಇಡಬೇಕಾಗತ್ತೆ.
3: ಸಾರ್ವಜನಿಕರಿಗೂ ಸಹಿತ ಒಂದು ಕರ್ತವ್ಯ ಆಗಿರ್ತದೆ.
2: ನಾಗರಿಕರು ಎಲ್ಲಿ ದೂರು ಸಲ್ಲಿಸಬೇಕು ಅಂತ ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ. ಆಧುನಿಕ ಮೊಬೈಲ್ ಯುಗದಲ್ಲಿ ಕೂತಲ್ಲೇನೆ ಮಾಹಿತಿ ಎಲ್ಲಾ ಕಡೆನೂ ಕೊಡ್ಬೋದು.
3: ಎಲ್ಲ ಇವತ್ತೆಲ್ಲ ಬಹಳಷ್ಟು ಟೆಕ್ನಾಲಜಿ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ, ಅಪ್ಡೇಟ್ ಆಗಿರೋದ್ರಿಂದ ಟೆಕ್ನಾಲಜಿ ಮೂಲಕನೇ ನಮ್ಮ ಕೆಲಸವನ್ನ ಮಾಡಿಸ್ಕೊಳ್ಳೋ
2: ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ಒಳ್ಳೆಯ ರೀತಿಯಲ್ಲಿ ಕೊಟ್ಟು ಒಂದು ಸ್ವಚ್ಛ ನಗರಿ ಅಂತ ಹೇಳಿ ಪ್ರಶಸ್ತಿ ತಗೊಳ್ಳೋಕೆ ಕೂಡ ಪ್ರಯತ್ನ ಮಾಡ್ತಿರ್ತಾರೆ ನಗರಗಳು. ಈ ಸೌಲಭ್ಯಗಳನ್ನ ದೂರು ಇರಲಾರದ ಹಾಗೆ ಅಥವಾ ದೂರನ್ನ ಕೂಡಲೇ ಅದನ್ನ ಪರಿಹಾರ ಮಾಡುವಲ್ಲಿ ಎಲ್ಲ ಸ್ಥಳೀಯ ಆಡಳಿತ ಸಂಸ್ಥೆಗಳು ಪ್ರಯತ್ನ ಮಾಡಬೇಕು ಅಂತ ಒಂದು ಸಂದೇಶ ಕೊಟ್ಟಂಗಾಯ್ತು.
3: ಹೌದು ಸರ್.
2: ವಕೀಲರಾದ ಮಂಜೇಶ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.

0: ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಟ್ಯೂನ್ ಮಾಡಿರೋದು 102.9 FM ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರೆಸೋಣ. ವೀರಕೇಸರಿ ಚಿತ್ರದ ಹಾಡು ಘಂಟಶಾಲಾ ಅವರ ಧ್ವನಿಯಲ್ಲಿದೆ. ಪಿ ಸುಶೀಲಾ ಅವರ ಮತ್ತೊಮ್ಮೆ ಕೇಳಿ, ಘಂಟಸಾಲ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿದೆ. ಕುರ ಸೀತಾರಾಮ ಶಾಸ್ತ್ರಿಗಳ ರಚನೆ, ಘಂಟಸಾಲ ಅವರೇ ಸಂಗೀತವನ್ನು ನೀಡಿದ್ದಾರೆ.

5:53 ಇನ್ನೀಗ ಕೇಳೋಣ ಜಾರಿ ಬಿದ್ದ ಜಾಣ ಚಿತ್ರದ ಹಾಡು ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಚಿ ಉದಯಶಂಕರ್ ಅವರ ರಚನೆಗೆ ಟಿಜಿ ಲಿಂಗಪ್ಪ ಅವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಳೆಯ ಚಿತ್ರಗೀತೆಗಳನ್ನ ಕೇಳಿದ್ರಿ. ವಾಣಿಶ್ರೀ ಧಾರವಾಡದಿಂದ ಒಳ್ಳೆಯ ಗೀತೆಗಳು, ಅದರಲ್ಲೂ ಮೆಲ್ಲುಸಿರೆ ಸವಿಗಾನ ಹಾಡು ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಅಂತ ಮೆಸೇಜ್ ಮಾಡಿದ್ದಾರೆ. ಹಾಗೆ ಅರುಣಾ ಮೈತ್ರಿ ಅವರು ಸಹ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶ ಕಳಿಸಿದ್ದಾರೆ. ನಾಗರಾಜ್ ಕುಡಿಕಲ್ ಗಂಗಾವತಿ, ಸಂಜೆ 5ರ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮೋನಿಕಾ ಹಾಸನಿಂದ, ರಾಜು ಹೊಯ್ಸಲ, ತ್ರಿವೇಣಿ ಸುದರ್ಶನ್ ಜೆ ಪಿ ನಗರಿಂದ, ಹಾಗೆ ತಬ್ಬಲಿಯು ನೀನಾದೆ ಮಗನ ಚಿತ್ರದ ಹಾಡು ತುಂಬ ಇಷ್ಟ ಆಯಿತು ಅಂತ ರೇಣುಕಾ ಮೆಸೇಜ್ ಮಾಡಿದ್ದಾರೆ. ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ, ಹರೀಶ್ ಮಲ್ಲೇಶ್ವರಂ, ಮಂಡಿಕಲ್ ಕೃಪಾ ಉಮೇಶ್ ಮೆಸೇಜ್ ಮಾಡಿ ಹಾಡುಗಳನ್ನು ಮೆಚ್ಚಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ಹುಸೇನ್ ಅವರು ಸಹ ಸಂದೇಶ ಕಳಿಸಿದರು. ಜೊತೆಗೆ ಮಂಗಳ ಮೈಸೂರಿನಿಂದ, ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಅವರು, ನಾಗರಾಜ್ ಶರ್ಮಾ ಅವರು ಸಹ ಮೆಸೇಜ್ ಮಾಡಿದರೆ. ಹೂವೆಲೆ ಲಕ್ಷ್ಮೀ ಚಂದ್ರಶೇಖರ್, ನಿಮ್ಮ ಸಂದೇಶ ನಮ್ಮನ್ನು ತಲುಪಿದೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹದೇವ ಗುಮಟಿ ಅವರು ಸಹ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೇಳುಗರೆ, ಇವತ್ತು 6:02 ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತಾಡೋಣ. ಅಂದರೆ ಹಾಡುಗಳು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಮ್ಯೂಸಿಕ್ ಥೆರಪಿ. ಈ ಕುರಿತಾಗಿ ಒಂದಷ್ಟು ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗೋಣ ಇವತ್ತಿನ ಸೇಫ್ ಡ್ರೈವ್ನ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ ಇರಿ, ಇದು 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2,900 ರೂಪಾಯಿ ಮತ್ತು ತೊಗರಿ ಬೇಳೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಇಂದು 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಮತ್ತು ಉಮಂಗ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಪರಿಶೀಲಿಸಬಹುದು. ನವದೆಹಲಿಯಲ್ಲಿ ಇಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಅವರೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ನವೀಕರಿಸಬಹುದಾದ ಇಂಧನ ಗ್ರಿಡ್ ಕಡಿತದ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯ ನಾಳೆ ನವದೆಹಲಿಯಲ್ಲಿ ಸಹಭಾಗಿತ್ವದಿಂದ ಅಭಿವೃದ್ದಿ ಎಂಬ ದೃಷ್ಟಿಕೋನದಡಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ, ವಿಕಸಿತ ಭಾರತಕ್ಕಾಗಿ ಕೃತಕ ಬುದ್ದಿಮತ್ತೆಯ ಮೂಲಕ ಸಮಗ್ರ ಅಭಿವೃದ್ದಿ ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿಸಿದೆ. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ವಾರ್ಷಿಕ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ರಾಯ್ಪುರದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ

0: ವಿಕಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ನಮಸ್ಕಾರ ಕೇಳಿದ್ರೆ, ಟ್ಯೂನ್ ಮಾಡಿದಿರಿ 102.9 FM. ಇಂದು ನಾವು ಸೇಫ್ ಡ್ರೈವ್ನಲ್ಲಿ ಮಾತನಾಡೋದು ಎಲ್ರಿಗೂ ತುಂಬಾ ಹತ್ತಿರವಾದ ಒಂದು ವಿಷಯದ ಬಗ್ಗೆ, ಹಾಡುಗಳು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ. ಮ್ಯೂಸಿಕ್ ಥೆರಪಿ ಅನ್ನೋ ಚಿಕಿತ್ಸೆಯ ಬಗ್ಗೆ ನೀವು ಕೇಳಿರಬಹುದು. ಇದೊಂದು ಚಿಕಿತ್ಸೆ, ಮ್ಯೂಸಿಕ್ ಥೆರಪಿ ಅಂತ ಹೇಳಿ ಒಂದು ಚಿಕಿತ್ಸೆ ಇದೆ. ಈ ಕುರಿತಾಗಿ ಮಾತಾಡೋಣ, ಹಾಡುಗಳನ್ನು ಕೇಳ್ತಾ ಸಾಗೋಣ. ನೀವು ಸಹ ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. 9483091029 ಈ ಒಂದು ಸಂಖ್ಯೆಗೆ ಮೆಸೇಜ್ ಮಾಡುವ ಮೂಲಕ ಯಾವ ರೀತಿಯ ಹಾಡುಗಳು ನಿಮ್ಮ ಮನಸ್ಸಿನ ಮೇಲೆ ಖುಷಿ ಅನ್ನೋ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ನೀವು ಸಹ ಮೆಸೇಜ್ ಮಾಡಿ. ಕಾರ್ಯಕ್ರಮದ ಮೊದಲ ಹಾಡು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಇದು ಸೇಫ್ ಡ್ರೈವ್ ಕಾರ್ಯಕ್ರಮ. ನಾನು KN ಅನುಪಮಾ.

ಒಂದು ಹಾಡು ನಮ್ಮ ಮುಖದಲ್ಲಿ ನಗುವನ್ನ ಮೂಡಿಸುತ್ತೆ, ಇನ್ನೊಂದು ಹಾಡು ಹಳೆಯ ನೆನಪುಗಳಿಗೆ ಕರೆದೊಯ್ಯುತ್ತೆ. ಕೆಲ ಹಾಡುಗಳು ಮನಸ್ಸಿಗೆ ಶಾಂತಿಯನ್ನ ನೀಡುತ್ತವೆ. ಅದನ್ನೇ ಮ್ಯೂಸಿಕ್ ಥೆರಪಿ ಅನ್ನೋದು. ಅಂದ್ರೆ ಸಂಗೀತದ ಮೂಲಕ ಮನಸ್ಸು ಮತ್ತು ಭಾವನೆಗಳನ್ನ ಉತ್ತಮವಾಗಿಸೋದು ಅಂತ. ಇವತ್ತು ಸೇಫ್ ಡ್ರೈವ್ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮ್ಯೂಸಿಕ್ ಅಂದಾಗ ಸಾಕಷ್ಟು ಸಂಗೀತ ಪ್ರಕಾರಗಳು ಇವೆ. ಶಾಸ್ತ್ರೀಯ ಸಂಗೀತ, ವೆಸ್ಟರ್ನ್ ಮ್ಯೂಸಿಕ್, ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಹೀಗೆ ನಾನಾ ಪ್ರಕಾರದ ಸಂಗೀತ ಪ್ರಕಾರಗಳು ಇವೆ. ನಿಮಗೆ ಕೇಳಿದ್ರೆ ಯಾವ ಪ್ರಕಾರದ ಗೀತೆಗಳು ಇಷ್ಟವಾಗತ್ವೆ ಅಂತ ಹೇಳಿ ಮೆಸೇಜ್ ಮೂಲಕ ತಿಳಿಸಿ. 9483091021 ಈಗ ಮತ್ತೊಂದು ಮೆಲಡಿ ಹಾಡು ನಿಮಗಾಗಿ.

102.9 FM ಅಲ್ಲಿ ಸೇಫ್ ಡ್ರೈವ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮ್ಯೂಸಿಕ್ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳುಗ್ರೆ, ವಿಜ್ಞಾನ ಹೇಳೋದೇನಂದ್ರೆ ನಾವು ಇಷ್ಟಪಡುವ ಹಾಡುಗಳನ್ನ ಕೇಳಿದಾಗ ನಮ್ಮ ಮೆದುಳಿನಲ್ಲಿ ಡೊಪಾಮೈನ್ ಅನ್ನುವ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗತ್ತೆ. ಅದರಿಂದ ನಮ್ಮ ಒತ್ತಡ ಅಂದ್ರೆ ಸ್ಟ್ರೆಸ್ ಕಡಿಮೆ ಆಗತ್ತೆ, ಮನಸ್ಸು ರಿಲ್ಯಾಕ್ಸ್ ಆಗತ್ತೆ. ಇದನ್ನೇ ಮ್ಯೂಸಿಕ್ ಥೆರಪಿ ಅನ್ನೋದು.

ಹಿಂದೆ ನಮ್ಮ ಪೂರ್ವಜರು ಯಾವುದೇ ಕೆಲಸ ಮಾಡುವಾಗ ಹಾಡುಗಳನ್ನು, ಅಂದರೆ ಈಗ ಏನು ಜನಪದ ಹಾಡುಗಳು ಅಂತೀವಿ, ಅವುಗಳನ್ನು ಹಾಡ್ತಾ ಕೆಲಸ ಮಾಡ್ತಾ ಇದ್ರು. ರಾಗಿ ಬೀಸೋದು,

ಭತ್ತ ಕುಟ್ಟೋದು, ಹೊಲದಲ್ಲಿ ನಾಟಿ ಹಾಕೋದು, ಹೀಗೆ ಏನೇ ಕೆಲಸ ಮಾಡಿದ್ರು ಹಾಡ್ತಾ ಇದ್ರು, ಹಾಡ್ತಾ ಕೆಲಸ ಮಾಡ್ತಾ ಇದ್ರು. ಈ ರೀತಿ ಹಾಡ್ತಾ ಕೆಲಸ ಮಾಡ್ತಿದ್ರೆ ಆಯಾಸ ಕಡಿಮೆ ಆಗತ್ತೆ, ಕೆಲಸ ಸರಾಗ ಆಗತ್ತೆ ಅಂತ. ಕೇಳಿದ್ರೆ ನೀವು ಮೆಸೇಜ್ ಮಾಡಿ ತಿಳಿಸಿ, ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡುವ ಫೇವ್ರೇಟ್ ಹಾಡು ಯಾವುದು, ಯಾವ ಹಾಡು ನಿಮ್ಮ ಲೈಫ್ ಮೆಮೊರಿ ಜೊತೆ ಕನೆಕ್ಟ್ ಆಗಿದೆ ಅಂತ ಹೇಳಿ 9483091902 ಈ ನಂಬರ್ಗೆ. ಈಗ ಜನಪದ ಶೈಲಿಯ ಒಂದು ಹಾಡನ್ನು ಕೇಳೋಣವಾ?

ಕೆಳಗರೆ, ಮೆಲಡಿ ಹಾಡುಗಳು ಕೋಪ ಕಡಿಮೆ ಮಾಡಲು ಸಹಾಯ ಮಾಡಬಹುದು, ನಿದ್ರೆ ಚೆನ್ನಾಗಿ ಬರಲು ಸಹಕಾರಿಯಾಗಬಹುದು. ಅದಕ್ಕೆ ಅನೇಕರು ಓದುವಾಗ, ಇನ್ನಿತರ ಕೆಲಸ ಮಾಡುವಾಗ, ಟ್ರಾವೆಲ್ ಸಮಯದಲ್ಲೂ ಹಾಡನ್ನು ಕೇಳ್ತಾರೆ.

ಚಿಕ್ಕ ಮಕ್ಕಳಿಗೆ ಲಾಲಿ ಅಥವಾ ಜೋಗುಳದ ಹಾಡನ್ನು ಕೇಳಿಸಿದಾಗ ಅವರು ಬೇಗ ನಿದ್ರೆಗೆ ಜಾರ್ತಾರೆ. ಹಾಗೆ ಗಿಡಗಳ ಮುಂದೆ ಸಾಫ್ಟ್ ಮ್ಯೂಸಿಕ್ ಕೇಳಿಸಿದ್ರೆ ಚೆನ್ನಾಗಿ ಬೆಳೆಯತ್ವೆ ಅನ್ನೋ ಕೆಲವು ಸಂಶೋಧನೆಗಳು ಕೂಡ ಇವೆ.

ಕೆಳಗರೆ ಹಾಡು ಅಂದರೆ ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಕೆಲವೊಮ್ಮೆ ಅದು ನಮ್ಮ ಮನಸ್ಸಿಗೆ ಮೆಡಿಸಿನ್ನಾಗಿ ಕೆಲಸ ಮಾಡುತ್ತೆ. ಹೀಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಸಮಯ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ಗೆ ಕೊಡಿ, ಮನಸ್ಸನ್ನು ಸ್ವಲ್ಪ ಹಗುರವಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಮ್ಯೂಸಿಕ್ ಥೆರಪಿ ಕುರಿತಾದ ಕಾರ್ಯಕ್ರಮ. ನಿಮ್ಮ ಸಂದೇಶಗಳು ಇವೆ, ಖಂಡಿತ ಓದ್ತೇನೆ ಈಗ ಈ ಹಾಡು.

ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ ಸಂದೇಶ ಕಳಿಸಿದರೆ, ಮ್ಯೂಸಿಕ್ ಥೆರಪಿ ಬಗ್ಗೆ ಕಾರ್ಯಕ್ರಮ ಕೇಳಿದ್ವಿ, ಹಳೆಯ ಗೀತೆಗಳನ್ನ ಕೇಳುವಾಗ ಮನಸ್ಸಿಗೆ ತುಂಬಾ ಆನಂದವಾಗುತ್ತೆ ಅಂತಿದ್ದಾರೆ. ಹರಿಪ್ರಕಾಶ್ ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿ, ನನಗೆ ನೈಂಟೀಸ್ ಗೀತೆಗಳು ಅಂದ್ರೆ ರೆಟ್ರೋ ಸಾಂಗ್ಸ್ ತುಂಬಾ ಇಷ್ಟ, ಅದೊಂದು ಪ್ಯೂರ್ ಥೆರಪಿ ಅಂತಿದ್ದಾರೆ.

ಅರಸೀಕೆರೆಯಿಂದ ಜ್ಯೋತಿ ಸಂಗಮ್ ಅವರು ಸಂದೇಶ ಕಳಿಸಿದರೆ, ಮ್ಯೂಸಿಕ್ ಥೆರಪಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ನನಗೆ, ಭಕ್ತಿಗೀತೆ ಭಾವಗೀತೆ ಹಳೆಯ ಚಿತ್ರಗೀತೆಗಳು ಹೆಚ್ಚು ಖುಷಿಯನ್ನ ನೀಡುತ್ತವೆ ಅಂತ. ಶಿವಮೊಗ್ಗದಿಂದ ಹುಸೇನ್ ಅವರು ಸಂದೇಶ ಕಳಿಸಿ, ಎಸ್ಪಿಬಿ ಅವರದು ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಎಲ್ಲ ಹಾಡುಗಳು ನನ್ನ ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ ಅಂತಿದ್ದಾರೆ. ವೆಂಕಣ್ಣ, ದೀಕ್ಷಾ, ಬಳಮಟ್ಟಿ, ಹನುಮಂತ್ ಇವರೆಲ್ಲರೂ ಸಂದೇಶವನ್ನು ಕಳಿಸಿದರೆ, ಹಾಡನ್ನು ಕೇಳಬೇಕಾದ್ರೆ ಮನಸ್ಸಿಗೆ ಖುಷಿ ಅನಿಸುತ್ತೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಂತೂ ಬಹಳವಾಗಿ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಇಂಪಾದ ಹಳೆಯ ಗೀತೆಗಳು ನನಗೆ ಮ್ಯೂಸಿಕ್ ಥೆರಪಿ ಆಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಉಮೇಶ್ ಸಿರಿಗೆರೆ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಅನೇಕ ಸ್ಫೂರ್ತಿದಾಯಕ ಗೀತೆಗಳು ನನಗೆ ನೆನಪಾಗತ್ತೆ, ಅದರಲ್ಲೂ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಎಲ್ಲ ಗೀತೆಗಳು ನನಗೆ ಮನಸ್ಸಿಗೆ ಖುಷಿಯನ್ನು ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಚನ್ನಪಟ್ಟಣ ತಾಲೂಕು ಕೃಷ್ಣ ಇವರು ಸಂದೇಶ ಕಳಿಸ್ತಾರೆ, ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಹಾಡುಗಳನ್ನು ಕೇಳ್ತೀವಿ, ಇದೇ ನಮಗೆ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಮಲ್ಲೇಶ್ವರಂ ಅವರು ಸಹ ಮೆಸೇಜ್ ಮಾಡಿದರು, ಹಾಗೆ ಕವಿತಾ ಶ್ರೀನಿವಾಸ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ನನ್ನ ಮಗನಿಗೆ ಹಳೆಯ ಗೀತೆಗಳನ್ನು

0: ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರೈತರಿಗೆ ಅಂದಾಜು 260,000 ಕೋಟಿ ರೂಪಾಯಿ ಪಾವತಿ ಮಾಡಲಾಗುತ್ತದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಸೂರ್ಯಕಾಂತಿ ಬೀಜವು ಕ್ವಿಂಟಾಲ್ಗೆ 622 ರೂಪಾಯಿ ಹೆಚ್ಚಳ ಕಂಡಿದ್ದು ಕನಿಷ್ಠ ಬೆಂಬಲ ಬೆಲೆ 8,343 ರೂಪಾಯಿ ತಲುಪಿದೆ. ಹತ್ತಿ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2,461 ರೂಪಾಯಿ, ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ 4,023 ರೂಪಾಯಿ, ತೊಗರಿ ಬೆಳೆಗೆ ಕ್ವಿಂಟಾಲ್ಗೆ 8,450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡಲಾಗಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ರಾಜ್ಯ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಮೇ 11 ನವದೆಹಲಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ಡಿಜಿಲಾಕರ್ ಖಾತೆಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ರಾಜ್ಯದ ಸುಮಾರು 2,07,00,000 ಹೆಚ್ಚು ನಾಗರಿಕರು ಡಿಜಿಲಾಕರ್ ಸೇವೆಗಳನ್ನು ಬಳಸುತ್ತಿದ್ದಾರೆ. ರಾಜ್ಯ ಸರ್ಕಾರದ 73% ಈ ಸೇವೆಗಳನ್ನು ಈಗಾಗಲೇ ಡಿಜಿಲಾಕರ್ನೊಂದಿಗೆ ಯಶಸ್ವಿಯಾಗಿ ಸಂಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ಸುಮಾರು 3 ಕೋಟಿ ವಿದ್ಯುತ್ ಬಿಲ್ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುತ್ತಿವೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸಂಚಾರ ವ್ಯವಸ್ಥೆ ಸರಳೀಕರಣಕ್ಕಾಗಿ ಬೆಂಗಳೂರಿನಲ್ಲಿ ಹಲವು ಕಡೆ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 45,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 2 ಸುರಂಗ ಮಾರ್ಗಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೂನ್ 21 ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿ ಮನೆಯಲ್ಲೂ ಯೋಗ, ಎಲ್ಲರಿಗೂ ಯೋಗ ಎಂಬ ವಿಶಾಲ ದೃಷ್ಟಿಕೋನದೊಂದಿಗೆ ರಾಜ್ಯ ಸರ್ಕಾರ ಈ ವರ್ಷ ಯೋಗ ದಿನ ಆಚರಣೆ ಮಾಡಲಿದೆ. ಸುಮಾರು 5,000 ಯೋಗ ಪಟುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನೀಟ್ ಪರೀಕ್ಷೆ ರದ್ದಾಗಿರುವ ಕುರಿತಂತೆ ಪ್ರತಿಕ್ರಿಯಿಸಿ ಇದಕ್ಕೆ ಕೇಂದ್ರ ಸಚಿವರು ಮತ್ತು ಸಂಸದರು ಉತ್ತರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಷ್ಟಪಟ್ಟು ಓದಿದ್ದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಸಮಾಧಾನಗೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಛತ್ತೀಸ್ಗಢದಲ್ಲಿ 58% ಮೀಸಲಾತಿ ನೀಡಿದ್ದು ಇದು ಜನಸಂಖ್ಯಾ ಆಧಾರಿತ ಎಂದು ಗಮನ ಸೆಳೆದರು. ಹೆಚ್ಚುವರಿ ಮೀಸಲಾತಿ ಪ್ರಮಾಣವನ್ನು ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 10:15 ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಕೃಷಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೋಗ್ಯ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ತಾಯಿ ಎದೆ ಹಾಲು ಸಂಗ್ರಹ ಘಟಕವನ್ನು ಆರಂಭಿಸುವುದು ಶ್ಲಾಘನೀಯ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿಗೆ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ 13 ಸ್ಥಳಗಳಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ 2 ಸ್ಥಳಗಳಲ್ಲಿ ಮಳೆಯಾಗಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಾಳೆ ಹಾಗೂ ನಾಡಿದ್ದು, ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ನಾಡಿದ್ದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಜೊತೆಗೆ ಆಲಿಕಲ್ಲು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು, ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ 63ನೇ ರ್ಯಾಂಕ್ ಪಡೆದು ತೇರ್ಗಡೆಯಾದ ಕನಕಪುರ ತಾಲೂಕಿನ ಸಾಸಲಾಪುರ ಗ್ರಾಮದ ಶ್ರೀಮತಿ ಅನುಷಾ ಶ್ರೀನಿವಾಸ್ ಅವರನ್ನು ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಬುಧವಾರ ಅಭಿನಂದಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ 6-18 ವರ್ಷದ ಒಳಗಿನ ಮಕ್ಕಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಸರ್ಕಾರಿ, ಸರ್ಕಾರೇತರ ಹಾಗೂ ಅನುದಾನಿತ ವಸತಿ ನಿಲಯಗಳು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ಗೆ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮಟ್ಟದಲ್ಲಿ ಆರಂಭವಾಗುವ ಉತ್ತಮ ಬದಲಾವಣೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತವೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹತ್ವಾಕಾಂಕ್ಷೆಯ ಜಲಧಾರೆ ಯೋಜನೆಯ ಕಾಮಗಾರಿ 81.25% ಮಾತ್ರ ಪ್ರಗತಿ ಸಾಧಿಸಿದ್ದಕ್ಕೆ ವಿಜಯಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2027ರ ಫೆಬ್ರವರಿಯ ಒಳಗೆ ಪೂರ್ಣಗೊಳಿಸಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ. ನವನಗರದ ಬಾಗಲಕೋಟೆ ಜಿಲ್ಲಾ ಬಾಲಭವನದಲ್ಲಿ 15-16 ವರ್ಷದ ಮಕ್ಕಳಿಗಾಗಿ ಯೋಜಿಸಿರುವಂತಹ 15 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆಯನ್ನು ನೀಡಿದರು. ಗಿಡ ನೆಡುವ ಮೂಲಕ ಪ್ರತಿಯೊಬ್ಬರೂ ಹಸಿರು ಸಮೃದ್ಧಿಯ ಕಡೆ ಹೆಜ್ಜೆ ಹಾಕುವ ಮೂಲಕ ಪರಿಸರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿಪಿ ರಾಮಲಿಂಗೇಗೌಡ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕ್ರೀಡಾ ಸಂಸ್ಥೆಗಳು ನಿಯಮದ ಅನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಇಂದು ವಿಜಯಪುರದಲ್ಲಿ ಹೊಸ UIDAI ಸೇವಾ ಕೇಂದ್ರ ಲೋಕಾರ್ಪಣೆಗೊಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರ್ಯಕಾಂತಿ, ಹತ್ತಿ, ತೊಗರಿ ಸೇರಿದಂತೆ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಂಪುಟ ನಿರ್ಧಾರ. ಡಿಜಿಲಾಕರ್ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, ಕೇಂದ್ರ ಸರ್ಕಾರದಿಂದ ರಾಷ್ಟೀಯ ಪ್ರಶಸ್ತಿ. ಇದೇ 16ರಿಂದ ಬೆಂಗಳೂರಿನಲ್ಲಿ ಭೂ ಗ್ಯಾರಂಟಿ ಯೋಜನೆಯಡಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ. ಪರಿಶಿಷ್ಟರ ಮೀಸಲಾತಿ ಪ್ರಮಾಣ ಹೆಚ್ಚಿಸುವಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹ. ರಾಜ್ಯದ ಹಲವೆಡೆ ಇಂದು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಸಮಯ ಆಗಿದೆ 6:55. ಇನ್ನೀಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ
1: ಮರುಪ್ರಸಾರ.
2: ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ನೂರ 122 ವರ್ಷ 313 ದಿನ ಬದುಕಿದ್ದರು ಅಂದ ಕೂಡಲೇ ನಮಗೆ ನೆನಪಾಗುವ ಹೆಸರು ಸುಧಾಕರ ಚತುರ್ವೇದಿ. ಅತ್ಯಂತ ದೀರ್ಘಾಯುಷಿ ಖ್ಯಾತಿ

0: ವ್ಯಾಕರಣ, ಪ್ರಾಚೀನ ಕನ್ನಡ ಇವನ್ನೆಲ್ಲ ಬಾಲ್ಯದಲ್ಲೇ ಕರತಲಾಮಲಕ ಮಾಡಿಕೊಂಡವರು. ಸುಧಾಕರ ಹರಿದ್ವಾರದಲ್ಲಿ ಗುರುಕುಲದಲ್ಲಿ ಸಂತ ಜೀವನವನ್ನು ನಡೆಸಿದರು. ವೇದಗಳಲ್ಲಿ ಉನ್ನತ ಜ್ಞಾನ ಪಡೆದರು. ಲೇಖಕರು ವಾಗ್ಮಿ, ಸತ್ಯಾನ್ವೇಷಿ. ಗಾಂಧೀಜಿಯವರು ಇವರನ್ನ ಪ್ರೀತಿಯಿಂದ ಕರ್ನಾಟಕಿ ಅಂತಾನೆ ಕರೀತಾ ಇದ್ರು. ಚತುರ್ವೇದಿ ಅವರು ಹರಿದ್ವಾರದಲ್ಲಿ ಶಿಷ್ಯವೃತ್ತಿ ಮಾಡುತ್ತಿದ್ದಾಗ ಹಚ್ಚಿಕೊಂಡ ಹೆಸರು ಸುಧಾಕರ ಚತುರ್ವೇದಿ. ಅವರು ಗಾಂಧೀಜಿಯವರೊಂದಿಗಿನ ತಮ್ಮ ಬಾಂಧವ್ಯವನ್ನು ನೆನಪಿಸಿಕೊಂಡಿದ್ದಾರೆ.
1: ಮಹಾತ್ಮ ಗಾಂಧಿ ಪಂಜಾಬ್ಗೆ ಬಂದರು. ಅಲ್ಲಿಯೇ ನನಗೂ ಗಾಂಧೀಜಿಗೂ ಫಸ್ಟ್ ಪರಿಚಯ. ಕೇಳಿದರು, ಏನಪ್ಪ ನೀನು ವೈದಿಕ ವಿದ್ವಾಂಸ, ನನಗೆ ವೇದಗಳು ಗೀದಗಳು ಯಾವುದೂ ಗೊತ್ತಿಲ್ಲ, ಆದರೆ ನಿನ್ನ ಸಹಾಯ ನನಗೆ ಬೇಕಾಗುತ್ತೆ, ಯಾಕೆ ಹರಿಜನ ಆದವಿರೋ ಮೂಮೆಂಟು ಎಲ್ಲ ಶುರು ಮಾಡಿದ್ದೀನಿ. ಆವಾಗ ಅವ್ರಿಗೆ ಒಂದು ಮಾತು ಹೇಳಿದೆ, ಎಲ್ಲಿಯವರೆಗೆ ನಿಮ್ಮ ಮಾತು ವೇದಕ್ಕೆ ಅನುಕೂಲವಾಗಿರುತ್ತೋ ಅಲ್ಲಿವರೆಗೆ ನಿಮ್ಗೆ ಸಪೋರ್ಟ್ ಕೊಡ್ತೇನೆ, ವೇದ ಕೊಡಿ. ಅವರು ತೀರಿ ಹೋಗೋವರೆಗೂ ನನಗೂ ಗಾಂಧೀಜಿಗೂ ಸದಾ ಸಂಪರ್ಕ ಇರ್ತಲೇ ಇತ್ತು. ಮತ್ತು ಈ ಧರ್ಮದ ವಿಷಯದಲ್ಲಿ ಯಾರಾದರೂ ಚರ್ಚೆಗೆ ಬಂದರೆ ನನ್ನೇ ಮುಂದೆ ಮಾಡ್ಬೋದು. ಅವರು ಒಂದು ಸಲ ಮಾತಾಡ್ತಾ ಕೂತಿರೋವಾಗ ಇದ್ದಕ್ಕಿದ್ದಾಗೆ ಅದೇನು ಅನ್ನಿಸ್ತೇನೋ, ನಾನಲ್ಲಪ್ಪ ಮಹಾತ್ಮ, ನೀನು ಮಹಾತ್ಮ ಅಂದರು ಗಾಂಧೀಜಿ. ನಾನು ಹೇಳಿದೆ, ಯಾಕೆ ರಾವಣನ ಶಿಬಿರಕ್ಕೆ ತಳ್ತಾ ಇದ್ದೀರಿ? ಅವ್ರಿಗೆ ಅರ್ಥವಾಗಲಿಲ್ಲ ಮೊದಲು, ಏನು ಹಾಕಂದ್ರೆ ಅಂತ ಕೇಳ. ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ಸೀತಾ ಚಾಪ ಹೃತ ತೇನ ರಾವಣೇನ ಮಹಾತ್ಮನ. ಮಹಾತ್ಮ ರಾವಣನಿಂದ ಸೀತೆ ಅಪಹರಿಸಲ್ಪಟ್ಲು ಅಂತ ಹೇಳಿ. ನಾನು ಯಾರು ಸೀತೆಯನ್ನು ಅಪಹರಿಸೋಕ್ಕೆ ಹೋಗೋದಿಲ್ಲ ಗಾಂಧೀಜಿ. ನಕ್ಕು ನಗ್ತಾರೆ, ಅವ್ರ ಉತ್ತರ ಕೂಡ ಗೊತ್ತಾಗೋದಿಲ್ಲ. ಇದೆಲ್ಲ ನಡೀತಾ ಇತ್ತು. ಇಂಥ ಎಷ್ಟೋ ಇದೆ. ಯಾವಾಗ ಶಾಸ್ತ್ರಾರ್ಥ ಮಾಡಬೇಕಾದರೂ ನನ್ನೇ ಮುಂದಕ್ಕೆ ತಳ್ಳೋರು. ಅವರು ಸೆರೆಮನೆಯಲ್ಲಿ ಎಷ್ಟೋ ಸಲ ಇದ್ದರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, 1924 ಆವಾಗ ಇನ್ನೂ ಅವರು ಸಬರಮತಿ ಆಶ್ರಮದಲ್ಲೇ ಇದ್ದರು. ನಾನು ಆವಾಗ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆ, ಇವರು ಎಡಿಟರ್ ಆಗಿದ್ದರು ಮಹಾತ್ಮ ಗಾಂಧಿ, ನಾನು ಅಡ್ವೈಸರ್. ಅಲ್ಲಿ ಬ್ಲೂಮ್ ಫೀಲ್ಡ್ಸ್ ಅಂತ ಅವನ ಹೆಸರು, ಅವನು ಜಡ್ಜು. ಮಹಾತ್ಮ ಗಾಂಧಿ ಅಲ್ಲಿ ಬಂದ ಕೂಡಲೇ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ದ. ನಾನು ಗಾಂಧೀಜಿ ಜೊತೆಲೇ ಇದ್ದೆ. 6 ವರ್ಷ ಸೆರೆಮನೆ ವಾಸ ನಿನಗೆ ವಿಧಿಸಿದ್ದೇವೆ, ಯಾಕೆಂದರೆ ರಾಜದ್ರೋಹಕರವಾದ ಲೇಖನಗಳನ್ನು ನೀನು ಬರೆದಿದ್ದೀಯ. ಆ ಸೇಟ್ ಇದ್ದ ಜಮನಲಾಲ್ ಬಜಾಜ್, ಅವನಿಗೂ 6 ವರ್ಷ. ಆದರೆ ಅವನು ಸ್ವಲ್ಪ ಹಣವಂತ ಆದ್ದರಿಂದ ಅವನು ಫೈನ್ ಕೂಡ ಕೊಡಬಲ್ಲ. ಅವನಿಗೆ ಫೈನ್ ಹಾಕಿದ್ದೇನೆ 10,000 ರೂಪಾಯಿ. ಅವನು ಕೊಡಲಿಲ್ಲ. ಅಲ್ಲಿಂದ ಎರವಾಡಿಗೆ ಅಲ್ಲಿಗೆ ಹಾಕಿದರು. ಭಾಳ ಕಷ್ಟ ಆಯಿತು. ಇಲ್ಲಿ ಎಷ್ಟು ಗೌರವ ಸಿಕ್ತು ಗಾಂಧಿಗೆ, ಅಲ್ಲಿ ಹೋದ ಕೂಡಲೇ ನರಕ್ಕೆ ಅದನ್ನೇ ಶುರುವಾಯಿತು. ಸೊಳ್ಳೆ ಪರದೆ ಇಲ್ಲ, ಮಂಚ ಇಲ್ಲ, ನೆಲದ ಮೇಲೆ ಮಲಿಕೊಳ್ಬೇಕು. ಒಂದು ರಗ್ಗು, ಆ ರಗ್ ಮೇಲೆ ಚಾಪೆ ಹಾಸ್ಕೊಂಡು ಮಲಿಕೊಳ್ಬೇಕು. ಈ ಕಷ್ಟಗಳಲ್ಲಿ ಆ ಗಾಂಧೀಜಿ ಹತ್ರ ಹೆಚ್ಚು ಬಟ್ಟೆ ಇರ್ತಾ ಇರಲಿಲ್ಲ. ಅದೇ ಬಟ್ಟೆನ ಅವರೇ ಒಗಿಬೇಕು. ಆ ಒಗೆಯೋದಕ್ಕೂ ಕೂಡ ಸೋಪ್ ಬೇಕಲ್ಲ, ಆ ಸೋಪ್ ಕೊಟ್ಟಿರಲಿಲ್ಲ. ಕಿರುಕುಳ, ಪ್ರತಿಯೊಂದು ಮಾತಿನಲ್ಲೂ ಕಿರುಕುಳ. ಗಾಂಧೀಜಿಗೂ ಕೂಡ ಬಹಳ ಕಷ್ಟ ಆಯಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸುಧಾಕರ ಚತುರ್ವೇದಿ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪೆರೇಜ್ ಮೆಕೆನ್ನಾ ಅವರನ್ನು ಭೇಟಿ ಮಾಡಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಮತ್ತು ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಎರಡೂ ಕಡೆಯವರು ಚರ್ಚೆಯನ್ನು ನಡೆಸಿದರು ಎಂದು ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ

5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. May 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರ ಬದ್ಧವಾಗಿದ್ದು ಕಾನೂನು ಸಚಿವ ಎಚ್ ಕೆ ಪಾಟೀಲರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಪಡೆಯಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಧಾರವಾಡದಲ್ಲಿ ಹೇಳಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚಕ ಸೆನ್ಸೆಕ್ಸ್ 50 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 74,609 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ 33 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದಾಂತ್ಯಕ್ಕೆ 13,413 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.70 ರೂಪಾಯಿಗಿದೆ. ರಾಯ್ಪುರದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 8 ಗಂಟೆಗೆ ಕೇಳಲಿದ್ದೀರಿ.

0: ನಾಡಿನ ಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ 7:07. ಇನ್ನೀಗ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು.
1: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನ ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಆಶಾ ಅವರೇ.
1: ನಮ್ಮ ಕೇಳುಗರಿಗೆ ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ, ಅವರಿಗೆ ಹೇಳೋದಾದ್ರೆ.
2: ಖಂಡಿತ. ನಮ್ದು ಮ್ಯೂಸಿಕ್ ಫ್ಯಾಮಿಲಿ. ನಮ್ಮ ತಂದೆ ಕಡೆನೂ ಮ್ಯೂಸಿಕ್ಕು, ತಾಯಿ ಕಡೆನೂ ಮ್ಯೂಸಿಕ್ಕು. ಅದರಿಂದ 8ನೇ ವಯಸ್ಸಿಗೆ ನಮಗೆ, ನಾವು ಆ್ಯಕ್ಚುಲಿ ಅಮ್ಮನ ಹೊಟ್ಟೆಯಲ್ಲಿ ಇರಬೇಕಾದ್ರೇ ಸಂಗೀತ ಕೇಳಿ ನಾವೆಲ್ಲ ಬೆಳೆದವರು ಅನ್ಸತ್ತೆ. ನಾ ಚಿಕ್ಕ ವಯಸ್ಸಲ್ಲೇ ಏನೋ 1 ವರ್ಷ 2 ವರ್ಷ ಮಾತು ಬಂದ ತಕ್ಷಣ ಜೋರಾಗಿ ಗೋವಿಂದ ಗೋಪಾಲ ಅಂತ ಹಾಡಲ್ಲಿ ಎಲ್ಲ ಜೋರಾಗಿ ಹೇಳ್ತಾ ಇದ್ನಂತೆ. ಆವಾಗ ಎಲ್ಲರೂ ಅಂದ್ಕೊಂಡು, ಓ ಇವಳಿಗೆ ವಾಯ್ಸ್ ಸೂಪರಾಗಿದೆ, ಇವಳು ಹಾಡಲ್ಲಿ ಮುಂದೆ ಬರ್ತಾಳೆ ಅಂತ ಶುರು ಮಾಡಿದ್ರು. 8ನೇ ವರ್ಷಕ್ಕೆ ಶುರು ಮಾಡಿದ್ರು. ಆವಾಗೆಲ್ಲ ನಮಗೆಲ್ಲ 6-7 ವರ್ಷಕ್ಕೆಲ್ಲ ಯಾರೂ ಹೇಳ್ಕೊಡ್ತಾನೂ ಇರಲಿಲ್ಲ. ಅಫ್ಕೋರ್ಸ್ ಮ್ಯೂಸಿಕ್ ಫ್ಯಾಮಿಲಿ, ನಮ್ಮ ತಾಯಿನೇ ಎಲ್ಲ ಹಾಡೋರು, ಅವ್ರು ಹೇಳ್ಕೊಟ್ರು ಕೇಳಿ ಕೇಳಿ ಅಷ್ಟೊತ್ತಿಗೆ ನಂಗೆ ಸುಮಾರು ಬಂದುಬಿಟ್ಟಿತ್ತು. 8ನೇ ವರ್ಷಕ್ಕೆ ಸರಿಯಾಗಿ ಶುರು ಮಾಡಿದ್ವಿ. ಶುರು ಮಾಡಾದ್ಮೇಲೆ ಸ್ವಲ್ಪ ವರ್ಷಗಳು ನಮ್ಮ ತಾಯಿ ಹೇಳ್ಕೊಟ್ರು. ಆಮೇಲೆ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿ ತಂಗಿ MK ಸರಸ್ವತಿ ಅಂತ, ತುಂಬ ಒಳ್ಳೆ ವೀಣಾ ಪ್ಲೇಯರು, ಟಾಪ್ ರ್ಯಾಂಕ್ ಆರ್ಟಿಸ್ಟು, ಅವರು ಶುರು ಮಾಡಿದ್ರು ನನಗೆ ಸಂಗೀತ. ಸಂಗೀತ ಎಲ್ಲ ವೋಕಲ್ ಮ್ಯೂಸಿಕ್ ಶುರು ಮಾಡಿ ಅವ್ರ ಹತ್ರ ಎಲ್ಲ ಹೋಗಿ ಎಲ್ಲ ಕಲ್ತ್ಕೊಂಡೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಆವಾಗ ನನಗೆ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟನೇ ಇರಲಿಲ್ಲ, ಚೂರು ಇಷ್ಟ ಇರಲಿಲ್ಲ. ಯಾವಾಗಲೂ ಸಿನಿಮಾ ಹಾಡು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೆ ನಾನು. ಆಮೇಲೆ ಸ್ಕೂಲಿಗೆ ಸೇರಿಸಿದ್ರು. ಸ್ಕೂಲಲ್ಲಿ ಇವ್ರದ್ದು ಸಂತ ತುಕಾರಾಮ್ ಜಯತು ಜಯ ವಿಠಲ PB ಶ್ರೀನಿವಾಸ್ ಹಾಡಿರೋದು, ಆ ಹಾಡನ್ನು ಹಾಡಿ ಎಲ್ಲ ಕಡೆನೂ ನಂಗೆ ಫಸ್ಟ್ ಪ್ರೈಸ್ ಅದು. ಸೊ ನಾನು ಸಂಗೀತ ಕಲ್ತ್ಕೊಳ್ಳಲ್ಲ, ನಂಗೆ ಕ್ಲಾಸಿಕಲ್ ಇಷ್ಟ ಇಲ್ಲ ಅಂತಲೇ ಹೇಳ್ತಾ ಇದ್ದೆ. ಬಟ್ ತಂದೆ ತಾಯಿ, ಇವಾಗಿನ ಥರ ತಂದೆ ತಾಯಿಯರು ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ಓ ಇಷ್ಟ ಇಲ್ವಾ, ಸರಿ ಬೇಡ ಬಿಡು, ನೀ ಕಲ್ತ್ಕೊಬೇಡ ಅಂತ ಅಂದ್ಬಿಡ್ತಾರೆ. ಅಂದರೆ ನಮ್ಗೆ ಆವಾಗ ಇರಲಿಲ್ಲ, ನಮ್ಮ ತಂದೆ ತಾಯಿ ಇಲ್ಲ ನೀ ಕಲ್ತ್ಕೊಳ್ಳೇಬೇಕು ಅಂತ ಬಲವಂತವಾಗಿ ನಮಗೆ ಕಲ್ಸಿದ್ರು. ಅದಕ್ಕೆ ಐ ಆಮ್ ಎವರ್ ಗ್ರೇಟ್ಫುಲ್ ಟು ದೆಮ್ ಇವತ್ತು ನಾನು,
1: ಬಿಕಾಸ್ ದೇ ಹ್ಯಾವ್ ರೀಚ್ಡ್ ಟು ದ ಸ್ಟೇಜ್ ನಾ
2: ಬೈ ಗಾಡ್ಸ್ ಗ್ರೇಸ್. ಆಮೇಲೆ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಇಷ್ಟು ಮಟ್ಟಿಗೆ ಇರೋದು. ಆಮೇಲೆ ಹಾಗೆ ಆಯಿತು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ಆ್ಯಸ್ ಯೂಶ್ವಲ್ ಆ್ಯಸ್ ಎ ಟೀನೇಜರ್ ಕಾಲೇಜಿಗೆ ಹೋಗೋ ಥರ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಮ ತಾತ ನಮ್ಮ ತಾಯಿ ತಂದೆ ಹೇಳೋರು, ನೋಡು ನೀ ದಿನಾ 1 ಅವರ್ ಪ್ರಾಕ್ಟೀಸ್ ಮಾಡು, ನಿಂಗೆ ತಿಂಗಳಿಗೆ 2 ರೂಪಾಯಿ ಕೊಡ್ತೀನಿ ಅಂತ. ಓ 2 ರೂಪಾಯಿ, ಅವಾಗ 2 ರೂಪಾಯಿ ಅನ್ನೋದೇ ಒಂದು ತುಂಬ ದೊಡ್ಡ ವಿಚಾರ, 2 ರೂಪಾಯಿ ಕೊಡ್ತಾರಲ್ಲ ಅಂತ ಆಸೆಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಪ್ರಾಕ್ಟೀಸ್ ಮಾಡಿ ಸರಿ ಮೈಸೂರು ದಸರಾ ಎಕ್ಸಿಬಿಷನ್ ನಡೆಯೋದಲ್ಲಿ, ದಸರಾ ಎಕ್ಸಿಬಿಷನಲ್ಲಿ ಫಾರ್ಮ್ ಅಪ್ಲೈ ಮಾಡ್ಕೋಬೇಕು. ನಾವು ಅಪ್ಲೈ ಮಾಡಿಕೊಂಡು ನನ್ನ 16ನೇ ವರ್ಷಕ್ಕೆ ಒಂದು ಕಚೇರಿ ಅಂತ 1 ಅವರ್. ಸೊ ಅವಾಗ ಕಚೇರಿ ಮಾಡಿ ಎಲ್ಲ ನಮ್ಮ ಪಕ್ವಾದ್ಯ ಎಲ್ಲ ಸೇರಿ 20 ರೂಪಾಯಿ, ಅವಾಗ ಅದೇ ದೊಡ್ಡ ವಿಚಾರ, ಎಲ್ಲ ಕೊಟ್ಟು ಒಳ್ಳೆ ಹೆಸರು ಆಯಿತು. ಆಮೇಲೆ ಮ್ಯೂಸಿಕ್ ಕಾಂಪಿಟಿಷನ್ಸ್ಗೆ ತುಂಬ ಹೋಗ್ತಾ ಇದೆ. ಕ್ಲಾಸಿಕಲ್ಲು ಆರ್ ವಿಶ್ವೇಶ್ವರನ್ ಫಸ್ಟ್ ಟೈಮ್ ಜಡ್ಜ್ ಆಗಿ ಬಂದರು, ತುಂಬ ಚೆನ್ನಾಗಿ ಹಾಡ್ತೀಯಮ್ಮ ನೀನು, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಇಂಪ್ರೂವ್ ಮಾಡ್ಕೋ ಅಂತೆಲ್ಲ ತುಂಬ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ ಉಡಾಫೆ

ಹ್ಞೂ ತಂದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಎಲ್ಲ ಆಯಿತು. ಕಾಲೇಜಲ್ಲಿ ಭಾವಗೀತೆಗೆ ಫಸ್ಟ್ ಪ್ರೈಸ್, ಭಾವಗೀತೆನೂ ಹಾಡ್ತಾ ಇದ್ದೆ, ತುಂಬ ಇಷ್ಟ ಇತ್ತು ನನಗೆ ಭಾವಗೀತೆ ಫಸ್ಟ್ ಪ್ರೈಸು. ಫಿಲ್ಮ್ ಹಿಟ್ಸ್ಗೆ ಮುಂಚೆ ಮನಸ್ಸೇ

0: ಶರಣ ಅಂತ ನಮ್ಮ ಮಕ್ಕಳದು ಎಸ್ ಜಾನಕಿ ಹಾಡಿರೋದು. ಸೊ ಅದನ್ನ ಎಲ್ಲ ಕಡೆನೂ ಹಾಡಿ ಅದಕ್ಕೆ ಫಸ್ಟ್ ಪ್ರೈಸು. ಆಮೇಲೆ ಕ್ಲಾಸಿಕಲ್ಲೂ ಅಷ್ಟೇ. ಸೊ ಮೂರಲ್ಲೂ ಬರ್ತಾ ಇತ್ತು, ಮನೆ ತುಂಬಾ ಶೀಲ್ಡು ಆ ಥರ.
1: ಮೇಡಮ್, ಇವಾಗ ಇಷ್ಟು ವರ್ಷ ಕಾಲ ಸಂಗೀತದಲ್ಲಿ ನಿಮ್ ಅದಂತೂ ಕಂಟಿನ್ಯೂಟಿ ಬೇಕಲ್ವಾ? ನೀವು ಹೇಳಿದ್ರೆ ನಾನು ಉಡಾಫೆ ಉಡಾಫೆ ತರ ಇರ್ತಿದ್ದೆ, ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅಂತ. ಬಟ್ ಲೇಟರ್ ಇನ್ ಲೈಫ್ ನೀವೊಂದು ಆ ಡಿಸಿಪ್ಲಿನ್ ಮೈಂಟೈನ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ.
0: ಖಂಡಿತ, ಡಿಸಿಪ್ಲಿನ್ ಮೈಂಟೈನ್ ಮಾಡಿರೋದ್ರಿಂದ ಏನ್ ಗೊತ್ತಾ, ಏನಾದ್ರೂ ನಮಗೆ ಮನಸ್ಸು ಬರ್ಬೇಕು. ಯಾವಾಗ ನಂಗೆ ಈ ತರ ರೆಕಗ್ನಿಷನ್ ಬಂತೋ, ಪ್ರೈಸ್ ಗಳು ಬಂತೋ, ಓ ಐ ಕ್ಯಾನ್ ಡೂ, ಐ ವಿಲ್ ಡೂ ಅಂತ ಮನಸ್ಸಿಗೆ ಬಂದು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡೆ. ತಗೊಂಡು ಆಮೇಲೆ ನಾನು ತುಂಬಾ ಡ್ಯಾನ್ಸ್ ಹಾಡ್ತೀನಿ ನಮ್ಮ. ಆಮೇಲೆ ಮ್ಯೂಸಿಕ್ ಕಾಲೇಜಿಗೆ ಮೈಸೂರಲ್ಲೇ ಮ್ಯೂಸಿಕ್ ಬಿ ಎ, ನಮ್ಮ ತಂದೆ ತಾಯಿ ಹೇಳಿದ್ರು, ಸ್ವಲ್ಪ ಜನ ಹೇಳಿದ್ರು ಮ್ಯಾಥ್ಸ್ ತಗೊಳ್ಳಿ ಅಂತ. ನಮ್ಮ ತಂದೆ ತಾಯಿ ದೇ ನ್ಯೂ ಮ್ಯಾಥ್ಸ್ ಬೇಡ, ಅದಕ್ಕೆ ಬದಲು ಮ್ಯೂಸಿಕ್ ತಗೋ, ಉದ್ಧಾರ ಆಗ್ತೀಯ ಅಂತ. ಸೊ ಮ್ಯೂಸಿಕ್ ಹೈಸ್ಕೂಲಲ್ಲಿ ಕೂಡ ಮ್ಯೂಸಿಕ್ ವಾಸ್ ಮೈ ಆಪ್ಷನ್. ಹಾಗೆ ಕಾಲೇಜ್ ಬಿ ಎ ಮ್ಯೂಸಿಕ್ ಇನ್ ಮಹಾರಾಣಿಸ್ ಕಾಲೇಜ್ ಆ್ಯಂಡ್ ಎಮ್ ಎ ಮ್ಯೂಸಿಕ್ ಇನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಅದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ವೆಂಕಟ ಲಕ್ಷ್ಮ ಅಂತ ನಮ್ಮ ಡ್ಯಾನ್ಸ್ ಟೀಚರು, ತುಂಬ ಫೇಮಸ್ ವೆಂಕಟ ಲಕ್ಷ್ಮ ಅಂತ, ಅವ್ರ ಸ್ಟೂಡೆಂಟು ಕೇಶವ ಅಂತ. ಆಮೇಲೆ ಎಸ್ತರ್, ಹೀ ಮ್ಯಾರಿಡ್ ಎ ಜರ್ಮನ್, ಸ್ವಿಸ್ ಜರ್ಮನ್, ಓಕೆ, ಎಸ್ತರ್ ಅಂತ, ಅಲ್ಲಿಂದ ಬಂದಿದ್ರು ಕಲ್ತ್ಕೊಳಕ್ಕೆ ನಮ್ಮ ಕಾಲೇಜ್ಗೆ ಡ್ಯಾನ್ಸ್ಗೆ ಕಲ್ತ್ಕೊಳಕ್ಕೆ. ಸೊ ಅವರಿಬ್ರಿಗೂ ಎಲ್ರಿಗೂ ಹಾಡೋಕ್ಕೆ ಶುರು ಮಾಡಿದೆ ನಾನು ಡ್ಯಾನ್ಸ್ಗೆ. ಹಿ ವಾಸ್ ದ ಫಸ್ಟ್ ಪರ್ಸನ್ ಕೇಶವನ್ ಅವ್ರಿಗೆ ಹಾಡೋಕ್ಕೆ ಶುರು ಮಾಡಿ, ವೆಂಕಟಲಕ್ಷ್ಮ ಅವ್ರಿಗೂ ತುಂಬ ಇಷ್ಟ ಆಗಿ. ಸೊ ಡ್ಯಾನ್ಸಿಗೆ ಹಾಡೋಕ್ಕೆ ಶುರು ಮಾಡಿ. ಈ ಡ್ಯಾನ್ಸಿಗೆ ಹಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಮ್ಯೂಸಿಕ್ ತುಂಬ ಇಂಪ್ರೂವ್ ಆಗುತ್ತೆ. ಅಂದರೆ
1: ಅಲ್ಲಿ ಡ್ಯಾನ್ಸಿಗೆ ತಕ್ಕ
0: ಬೀಟ್ಸಿಗೆ ಹಾಡಬೇಕು. ಆಮೇಲೆ ಒಂದು ಡ್ಯಾನ್ಸ್ ಅಂದರೆ ಒಂದು ಲೈನ್ ಧೀಮ್ ತನನ ತಿಲಿಲ ನಿಲ್ಲ ನನಾದ್ರ ಧೀಮ್ ಧೀಮ್ ನಾದ್ರ ಧೀಮ್ ನಾದ್ರ ಧೀಮ್ ನಾದ್ರೀಮ್, ಅದನ್ನು ಒಂದು 100 ಸತಿ ಹಾಡಬೇಕು ಡ್ಯಾನ್ಸಲ್ಲಿ. 100 ಸತಿ ನಮ್ಗೆ ಹಾಡೋ ಹೊತ್ತಿಗೆ ಗಂಟ್ಲು ಹೋಗ್ಬಿಡುತ್ತೆ. ಸೊ ನಾವೇನು ಮಾಡ್ತಾ ಇದ್ವಿ, ಅದನ್ನು ನೆರವಲ್ ಥರ ಮಾಡ್ತಾ ಇದ್ವಿ. ಆ ನೆರವಲ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ರಾಗ ನಮಗೆ ಸೂಪರಾಗಿ ಗೊತ್ತಿರಬೇಕು, ನಾವು ರಾಗ ತಪ್ಪಬಾರ್ದು. ಆ ಥರ ಮಾಡಬೇಕು ಅಂದರೆ ನಾವು ಸಂಗೀತ ಚೆನ್ನಾಗಿ ಕಲ್ತ್ಕೋಬೇಕು. ಸೊ ಧೀಮ್ ತನ ನಾ ತಿಲ್ಲ ನಾ ತಿಲ್ಲ ನಾದ್ರ ಧೀಮ್ ಧೀಮ್ ನಾದ್ರ ಧೀಮ್,

0: ಆತರ ಅಲ್ಲ, ನಿರರ್ಗಳವಾಗಿ ಬರ್ಬೇಕು ನಮ್ಗೆ. ನಾವು ಒಂಚೂರು ತಪ್ಪಿದ್ರು ಡ್ಯಾನ್ಸರ್ಸ್ ತಪ್ಪಿಡ್ತಾರೆ. ಅಫ್ಕೋರ್ಸ್ ಇಷ್ಟು ಫಾಸ್ಟ್ ಅಲ್ಲ, ಇನ್ನೂ ಸ್ವಲ್ಪ ಸ್ಲೋ ಇರುತ್ತೆ.
1: ಓಕೆ,
0: ಸೊ ಆ ಥರ ಎಲ್ಲ ಆಗಿ ನಮಗೆ ಫೈನಲಿ 1974 ಐ ಫಿನಿಶ್ಡ್ ಮೈ ಎಮ್ ಎ ಮ್ಯೂಸಿಕ್. ಮದುವೆ ಮಾಡಿಬಿಟ್ರು ಮನೇಲಿ. ಆ ಕಾಲದಲ್ಲಿ ಆದಷ್ಟು ಬೇನೆ ಮದುವೆ ಮಾಡಿ ಕಳಿಸ್ಬೇಕು ಅಂತ. ಏನಂತಂದ್ರೆ ಅವತ್ತು ಮದುವೆ, ನನ್ನ ಮದುವೆ ಮಾರನೇ ದಿವಸನೇ ನನಗೆ ವೈವ ಆಯಿತು.
1: ಓಕೆ,
0: ಸೊ ದರ್ಸ್ವಾಮಿ ಅಯ್ಯಂಗಾರ್ ಅವರು ಗೌರಿ ಕುಪ್ಸ್ ದೊಡ್ಡ ದೊಡ್ಡವ್ರು ಬಂದಿದ್ರು ನಮ್ಮ ಎಕ್ಸಾಮ್ ಎಲ್ಲ ಮಾಡೋಕ್ಕೆ. ಸೊ ದೇವ್ರದಯದಿಂದ ಎಮ್ ಎ ಮ್ಯೂಸಿಕ್ ಡಿಸ್ಟಿಂಕ್ಷನ್ ಎಲ್ಲ ಆಯಿತು. ಆಮೇಲೆ ಸಬ್ಜೆಕ್ಟ್ ಸ್ಕಾಲರ್ಶಿಪ್ ಬರ್ತಾಯಿತ್ತು. ಆಮೇಲೆ ಮದುವೆ ಆದಮೇಲೆ ಎಲ್ಲರೂ ಹೇಳ್ತಾರೆ ಗಂಡನ ಮನೆ ಹೋಗಾದ್ಮೇಲೆ ಸಂಗೀತ ಹೊರಟೋಗ್ಬೇಕು ಅಂತ ಎಲ್ಲ. ಬೈ ಗಾಡ್ಸ್ ಗ್ರೇಸ್ ನಾನು ತುಂಬ ಒಳ್ಳೆ ಮನೆ ಸೇರಿದೆ. ಚಿನ್ನದಂತಹ ಗಂಡ, ಚಿನ್ನದಂತಹ ಅತ್ತೆ ಮಾವ, ಮೈದಂದ್ರು, ಅತ್ತೆ ಮಾವನೂ
1: ಸಪೋರ್ಟರ್ಸ್.
0: ದೇವ್ ಶಿ ವಾಸ್ ಆಲ್ಸೋ ಇನ್ ಮ್ಯೂಸಿಕ್ ಫ್ಯಾಮಿಲಿ. ದೇವಶಿಖಾಮಣಿ ಅಳಶಿಂಗಳಾಚಾರ್ ಅಂತ ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಸಾನ್ಸ್ಕ್ರಿಟ್ ಅನ್ನ ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದವರು. ಅಂಥ ವಂಶದಲ್ಲಿ ಹುಟ್ಟಿರೋ ನಮ್ಮ ಯಜಮಾನ್ರನ್ನ ನನಗೆ ಮದುವೆ ಮಾಡಿಕೊಟ್ರು. ಅದರಿಂದ ನನ್ನ ಸಂಗೀತ ನಿಲ್ಲೇ ಇಲ್ಲ. ಬೈ ಗಾಡ್ಸ್ ಕೆಲಸ, ಅದು ಒಂದು ಪುಣ್ಯ ನಮಗೆ. ಮದುವೆ ಆದ ತಕ್ಷಣ ಸಂಗೀತ ನಿಂತು ಹೋಗುತ್ತೆ ಅಂತ. ಸೊ ದಾವಣಗೆರೆಯಲ್ಲಿ ಇದ್ವಿ. ದಾವಣಗೆರೆ ಹೋಗಿದ ತಕ್ಷಣ ನಾವು ಅಂದ್ಕೊಂಡ್ವಿ ಮ್ಯೂಸಿಕ್ ಹೊಟ್ಟೋಗುತ್ತೇನೋ ಅಂತ. ಬಟ್ ಫಾರ್ಚುನೇಟ್ಲಿ ಅಲ್ಲೂ ನನಗೆ ಮ್ಯೂಸಿಕ್ ಎಲ್ಲ ಆಯಿತು. ಬಟ್ ಯಾರೂ ಗುರುಗಳಿರಲಿಲ್ಲ ಅವಾಗ ನಮಗೆ. ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಆಯಿತು. ಮೈಸೂರಿಗೆ ಬಂದ್ವಿ. ಮೈಸೂರಿಗೆ ಬಂದಾದಮೇಲೆ ಸೊ ಕೇಶವ ನ ಹೇಳದ್ನಲ್ಲ ವೆಂಕಟ ಲಕ್ಷ್ಮ ಅವ್ರ ಸ್ಟೂಡೆಂಟು, ಸ್ವಿಸ್ ಜರ್ಮನ್ ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ದರು. ಸೊ ಅವ್ರು ಹೀ ಇನ್ವೈಟೆಡ್ ಅಸ್ ಅಲ್ಲಿ ಬನ್ನಿ ಡ್ಯಾನ್ಸ್ಗೆ ಹಾಡಬೇಕು ಅಂತ. ಸೊ ಮೂರು ಮಕ್ಕಳು ನನಗೆ, ಮೂರನೇ ಮಗು ಚಿಕ್ಕದಾದ್ರೂ ನಮ್ಮ ತಂದೆ ತಾಯಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಿಂದ ಯಜಮಾನರು ನಾನು ಐ ಕುಡ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಅಲ್ಲೊಂದು 60 days ಇದ್ವಿ. ಅಂದರೆ ಏನಂದರೆ ನನಗೆ ಎಮ್ ಎ ಮ್ಯೂಸಿಕ್ ಎಲ್ಲ ಮಾಡಿದ್ರೂ ಅಷ್ಟು ಸಾಲದು ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್ ನಾನು ಅಷ್ಟೊಂದು ಇಂಪ್ರೂವ್ ಮಾಡ್ಕೊಂಡಿರಲಿಲ್ಲ. ಅದೇ ಯಾವಾಗಲೂ ಹೇಳಿದ್ನಲ್ಲ ಭಾವಗೀತೆ ಇದು ಅಂತ. ಸೊ ಕಮ್ಮಿ ಇತ್ತು ನನಗೆ ನಾಲೆಡ್ಜ್. ಅಲ್ಲಿ ಹೋದಾಗ ಎಲ್ಲ ಹಾಡಿದೆ. ನಮ್ಮ ಮೃದಂಗ ಆಮೇಲೆ ಫ್ಲೂಟ್ ಬಂದವರು ಸಾಲದು ನಿಮಗೆ ಏನೂ ಇಲ್ಲ. ಆವಾಗ ನಾನು ಹಠ ಮಾಡಿದೆ,
1: ಆಕಾಶವಾಣಿಗೆ ಹೋಗ್ಬೇಕಾ,
0: ಆಕಾಶವಾಣಿಲಿ ನಾನು ಬಿ ಗ್ರೇಡ್ ಮಾಡ್ಕೋಬೇಕು, ಮಾಡೇ ಮಾಡ್ತೀನಿ. ನಾನು ಒಂದು ಹಠ ಬಂತು ನಂಗೆ.
1: ಹೇಗಿತ್ತು ಮೇಡಮ್ ಆಕಾಶವಾಣಿಯಲ್ಲಿ ಮೊದಲ ಬಾರಿಗೆ ಹಾಡಿದ ಕ್ಷಣ?
0: ಸೊ ಅವಾಗ ಬಂದ್ಬಿಟ್ಟು ನಾನು ಮೈಸೂರಿಗೆ ವಾಪಸ್, ಮೈಸೂರಲ್ಲೇ ಇದ್ದೆ ನಾನು. ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರ್ಬೇಕಾದ್ರೆ ನಾಗಮಣಿ, ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು. ಅವ್ರು ಸಿಕ್ಕಿದ್ರು ನನಗೆ. ಅವ್ರು ಸಿಕ್ಬಿಟ್ಟು ಡೋಂಟ್ ವರಿ ನಾ ಹೇಳ್ಕೊಡ್ತೀನಿ ಅಂತ. ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ, ಹಾಗೆ ನನಗೆ ಸಂಗೀತನ ಅರ್ದು ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ. ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ತೆ, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ. ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯಿತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು, 15 ನಿಮಿಷ ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನು ದೇವ್ರ ನಾಮ ಆಗಲಿ ಭಾವಗೀತೆ ಆಗಲಿ ಮೂರೂ ಡೆಲ್ಲಿಗೆ ಹೋಗ್ತಾ ಇತ್ತು. ದೇವ್ರದಯದಿಂದ ನಾನು ಎಲ್ಲ ಫುಲ್ ಆಗಿ ಸರಿ 89 ಆಕಾಶವಾಣಿಯಲ್ಲಿ ಕಾಲ್ಫರ್ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿಹೈ ಆಗಿರಬೇಕು.
1: ಓಕೆ,
0: ಬೈ ಗಾಡ್ಸ್ ಗ್ರೇಸ್ ಅಷ್ಟೊತ್ತಿಗೆ ಆಗಿತ್ತು ನನಗೆ ಬಿಹೈ. ಸೊ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವು ಏನು ಮಾಡಬೇಕು ಅಂದರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು, ಆಮೇಲೆ ಶ್ರುತಿ ತಂಬೂರಿ. ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು,
1: ಎಲೆಕ್ಟ್ರಾನಿಕ್
0: ಬಂದ್ಬಿಟ್ಟಿದೆ. ಯಾರಿಗೂ ತಂಬೂರಿ ನಾವು ಹಾಕ್ಕೊಂಡು ಎಡಗೈಲಿ ತಾಳ ಹಾಕ್ಕೊಂಡು ಹಾಡಬೇಕು, ಆ ಥರ ಎಲ್ಲ ಇತ್ತು. ತುಂಬ ಬೈ ಗಾಡ್ಸ್ ಗ್ರೇಸ್ ಆಮೇಲೆ ನನಗೆ ಭಾವಗೀತೆ, ದೇವರ ನಾಮ, ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ದರಿಂದ, ದೇ ಗೇವ್ ಮೀ ಎನ್ ಎಮ್ ಎ ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
1: ಓಕೆ,
0: ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ 89 ಬೆಂಗಳೂರಿಗೆ ಬಂದು
1: ಆಕಾಶವಾಣಿ
0: ರೆಕಾರ್ಡಿಂಗ್ಸ್ ಎಲ್ಲ ಹೌದು ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಎಚ್ ಕೆ ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬ ಚೆನ್ನಾಗಿರ್ತಾ ಇತ್ತು.
1: ಆಕಾಶ ಬುಟ್ಟಿ ಕಾರ್ಯಕ್ರಮ ನಮ್ಮ ಆಕಾಶವಾಣಿ 90 ಪೂರೈಸ್ತಿರೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಎ ಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಎಮ್ ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಕೆ ವರ್ಣಚಿತ್ರಗಳೇಕೆ? ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳೇಕೆ? ನೋಡುವರ ಕಣ್ಣೊಲವ ಬೇಡುವಳೆ ಸೃಷ್ಟಿ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು ಮಂಕುತಿಮ್ಮ. ಮಾಡುವ ಮಾಟಗಳ ನಾದನಿತು ಬೆಳಗಿಪುದು ರೂಢಿಯ ಪ್ರಕೃತಿಯದು.

ಪ್ರಕೃತಿಯು ಜೀವನದಲ್ಲಿ ಅಭಿಮಾನವನ್ನು ತೊರೆದು ಕಾರ್ಯನಿರ್ವಹಿಸಲು ಪಾಠ ಹೇಳಿಕೊಡುತ್ತದೆ. ಡಿಸ್ಕವರಿ ಚಾನೆಲ್ನಲ್ಲಿ ಪ್ರದರ್ಶಿಸುವಂತೆ ಅದೇನು ಪಕ್ಷಿ ಪ್ರಪಂಚ, ಅದೇನು ಬಣ್ಣ, ಅದೇನು ಕಿಲಕಲ ಧ್ವನಿ, ಅದೆಷ್ಟು ವಿಧ ವಿಧವಾದ ಕೀಟಗಳು, ಒಂದು ಸಣ್ಣ ಕೆಲಸ ಮಾಡಿದರೂ ಅದೇನು ಬಿಗುಮಾನ ಬೀಗುತ್ತೇವೆ, ಅದೇನು ಎಲ್ಲ ಕಡೆಗೆ ತಮಟೆ ಹೊಡೆದುಕೊಂಡು ಬರುತ್ತೇವೆ. ಪ್ರಕೃತಿಯ ವೈವಿಧ್ಯತೆ ಅಗಾಧತೆ ಎಲ್ಲ ಕಡೆ ಶೋಭಿಸುತ್ತದೆ, ಆದರೆ ಎಷ್ಟು ನಿರ್ಹಂತೆ ಪ್ರಕೃತಿಗೆ. ಮನುಷ್ಯನು ಮೂಡಿದ್ದಾಗ ಒಂದು ತರಹ, ಮೂಡಿಲ್ದಾಗ ಒಂದು ತರಹ, ಆದರೆ ಡೂಯಿಂಗ್ ಬೆಸ್ಟ್ ಔಟ್ ಆಫ್ ಎವ್ರಿಥಿಂಗ್ ಪ್ರಕೃತಿಗೆ ಅದು ಸಹಜವಾದದ್ದು. ತಾಯಿ ಮಗುವನ್ನು ಪ್ರೀತಿಸುವುದು ಎಷ್ಟು ಸಹಜವೋ ಅಷ್ಟು ಸಹಜ ಅದಕ್ಕೆ ಪ್ರಕೃತಿಗೆ ಪ್ರಕೃತಿ ಮಾತೆ ಅನ್ನುತ್ತೇವೆ. ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು. ಒಂದೆಡೆ ಶರಣರು ಸರಳವಾಗಿ ಹೇಳುತ್ತಾರೆ, ಮಾಡುವ ಮಾಟದಲ್ಲಿ ಮಾಡಿಯೂ ಮಾಡದಂತಿರಬೇಕು. ಒಂದೊಂದು ಒಂದೊಂದು ತರಹ. ಪ್ರಕೃತಿಯ ವೈವಿಧ್ಯತೆಯನ್ನು ಊಹಿಸಲೂ ಕೂಡ ಅಸಾಧ್ಯ. ಅದರ ಎದುರು ಮಾತು ಮೌನವಾಗುತ್ತದೆ. ಅದರಿಂದ ಅನುಭವಿಸುವ ಆನಂದ ಅವರ್ಣನೀಯವಾದದ್ದು. ಭಗವದ್ಗೀತೆಯಲ್ಲಿ ಗೀತಾಚಾರ್ಯನು ಹೇಳುತ್ತಾನೆ, ಯಾವ ಯಾವ ವಸ್ತುಗಳಲ್ಲಿ ತೇಜಸ್ಸು ವಿಭೂತಿ ಶೋಭೆ ನಿನಗೆ ಕಾಣುತ್ತದೋ ಅದು ನನ್ನ ತೇಜೋಂಶದಿಂದ ಕೂಡಿದುದು ಎಂದು ತಿಳಿ. ಅಲ್ಲೆಲ್ಲ ಭಗವಂತನ ಕೈಚಳಕ ಇದೆ ಅಂತ ಭಾವಿಸಬೇಕು.

0: ಕದ ಪುಷ್ಪಗಳ ಮೂಸುವವರಾರು, ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಆರಣ್ಯಕದ ಪುಷ್ಪಗಳ ಮೂಸುವವರಾರು, ಆರಿಹರು ಪತಗದುಡುಪನು ಹುಡುಕಿ ಮೆಚ್ಚಲ್. ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ.
1: ಬೇರೊಬ್ಬರೆಣಿಕೆಯಿಲ್ಲದೆ ಪ್ರಕೃತಿ ತನಗೆಂದೇ ಸ್ವಾರಸ್ಯ ಬೆಸಗುವಳು ಮಂಕುತಿಮ್ಮ.

0: ಯಾರಾದರೂ ಮೋಸ ನೋಡುತ್ತಾರೇನು? ಅಲ್ಲಿ ಕಂಡುಬರುವ ಚಿಟ್ಟೆಗಳ ಬಣ್ಣ ಬಣ್ಣದ ಚಿತ್ತಾರವನ್ನು ಹುಡುಕಿಕೊಂಡು ಹೋಗಿ ಮೆಚ್ಚುವರಾರು. ಯಾವ ಫ್ಯಾಷನ್ ಡಿಸೈನಿಂಗ್ಗೂ ಮೀರಿಸುವ, ಯಾವ ಫ್ಯಾಷನ್ ಶೋವನ್ನು ಹಿಂದೆ ಹಾಕುವ ಚಿತ್ತಾರ ಪ್ರಕೃತಿಯದು. ನ್ಯಾಚುರಲ್ಲಾಗಿ ಬೆಳೆಯುವುದು ಅರಣ್ಯ, ಕಲ್ಟಿವೇಟೆಡ್ಡಾಗಿ ಬೆಳೆಯುವುದು ವನ. ಆದರೂ ಅದನ್ನು ಪಡೆಯಬೇಕಾದರೂ ತಿರುಗಿ ಪ್ರಕೃತಿಗೆ ಶರಣು ಹೋಗಬೇಕಾಗುತ್ತದೆ. ಆತ್ಮಸಂತೋಷಕ್ಕಾಗಿ ಸೊಗಸಾಗಿ ಮಾಡುವುದು ಪ್ರಕೃತಿಯ ರೂಢಿ. ಹಾಗೇ ಆಡಂಬರರಹಿತ ಸೊಗಸು ಮೆರೆಯಿಸುವುದು, ಅದನ್ನು ನಾವು ಅಭ್ಯಾಸ ಮಾಡಬೇಕು. ಅದಕ್ಕೆ ಡಿ ವಿ ಜಿಯವರು ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಕಾನನದಿ ಮಲ್ಲಿಗೆಯು ಮೌನದಿಂ ಬಿರಿದು ನಿಜ ಸೌರಭವ ಸೂಸಿ ನಲಿವಿನ್ ತಾನೆಲೆಯ ಪಿಂತಿರಿದು ದೀನತೆಯ ತೋರಿ ಅಭಿಮಾನವನ್ನು ತೊರೆದು ಕೃತಕರ್ತತೆಯ ಪಡೆವಂತೆ ಅಂತ ಹೇಳ್ತಾರೆ. ಹಾಗೆ ಉಪಕಾರಿ ನಾನು ಎನ್ನುಪಕೃತಿಯ ಜಗಕ್ಕೆಂಬ ವಿಪರೀತ ಮತಿಯನ್ನುಳಿದು ವಿಪುಲಾಶ್ರಯ ನೀವ ಸುಫಲ ಸುಮಭರಿತ ಪಾದಪದಂತೆ ನೈಜ ಮಾದೋಳ್ಪಿನಿಂ ಬಾಳ್ವಳು. ಜಗವೆಲ್ಲ ಶಿವಲೀಲೆ, ಭಗವರ್ಥದ ಲೀಲೆ, ಖಗಲೀಲೆ, ಮೃಗಲೀಲೆ, ಕ್ರಿಮಿಕೀಟ ಲೀಲೆ, ನದನದಿ ಲೀಲೆ, ಮೇಲೆ ಮನುಜರ ಲೀಲೆ, ಅಗಣಿತ ಲೀಲೆಯದು ಮರುಳು ಮುನಿಯ ಅಂತ ಹೇಳಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ ಎಚ್ ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ನಮಸ್ಕಾರ, ನಾನು ನಿಮ್ಮ ಜಯಲಕ್ಷ್ಮಿ. ರೇಡಿಯೋ ಅಂದ್ರೆ ನನ್ ತುಂಬಾನೇ ಇಷ್ಟ. ನನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ಬ್ಯಾಂಗ್ಳೂರ್ ವಿವಿಧ ಭಾರತಿ 102.9 FM. ನೀವು ಕೇಳಿ ವಿವಿಧ

102.9 FM ಟ್ಯೂನ್ ಮಾಡಿದಿರ ಪ್ರೀತಿಯ ಕೇಳುಗರೇ, ಇಂದು ರಾತ್ರಿ 8:02 ಮಧುರ ಆಲಾಪ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಮಿಕ್ಸ್ಡ್ ಮೆಲೋಡೀಸ್ ಅಂದರೆ ಮಿಶ್ರ ಮಾಧುರ್ಯದ ರೀತಿ ಎಲ್ಲ ಪ್ರಕಾರದ ಗೀತೆಗಳನ್ನು ಕೇಳಲಿದ್ದೀರಿ. ಒಂಬತ್ತು ಗಂಟೆ 15 ಹಿಂದಿ ಸುಮಧುರವಾದ ಗೀತೆಗಳನ್ನು ಕೇಳಲಿದ್ದೀರಿ. 10:02 ಕಾರ್ಯಕ್ರಮ ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳಬೇಕು ಅಂದ್ರೆ 102.9 FM ನ ಟ್ಯೂನ್ ಮಾಡಿ ಇರಬೇಕು.

ಹೌದು, ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಈಗ ಸಮಯ 7:35 ಗಳಾಗ್ತಾ ಇದೆ. ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಬೆಳೆಗಾರರಿಗೆ ತಮ್ಮ ಉತ್ಪನ್ನ

ರೈತರಿಗೆ ಲಾಭದಾಯಕ ಬೆಳೆಗಳನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. ಮುಂಗಾರು ಋತುವಿನಲ್ಲಿ ರೈತರಿಗೆ ಅಂದಾಜು ಪಾವತಿ 266,000 ಕೋಟಿ ರೂಪಾಯಿಗಳಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಯನ್ನು ಖರೀದಿ ಮಾಡಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಮತ್ತು ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎ ದರ್ಜೆಯ ಭತ್ತಕ್ಕೆ ಕ್ವಿಂಟಾಲ್ಗೆ 2461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2900 ರೂಪಾಯಿ ಮತ್ತು ತೊಗರಿ ಬೆಳೆ ಕ್ವಿಂಟಾಲ್ಗೆ 8450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿಕಳಗಂ ಟಿವಿಕೆ ಸರ್ಕಾರ ಜಯ ಸಾಧಿಸಿದೆ. ಸದನದಲ್ಲಿ ವಿಶ್ವಾಸಮತ ಯಾಚನೆ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದರು. ವಿಶ್ವಾಸಮತ ನಿರ್ಣಯದ ವಿರುದ್ಧ 22 ಶಾಸಕರು ಮತ ಚಲಾಯಿಸಿದ್ದಾರೆ. 5 ಶಾಸಕರು ಮತದಾನದಿಂದ ದೂರ ಉಳಿದರು. ಪ್ರಮುಖ ಪ್ರತಿಪಕ್ಷವಾದ ಡಿಎಂಕೆ ವಿಶ್ವಾಸಮತ ಪ್ರಕ್ರಿಯೆ ವೇಳೆ ಸಭಾತ್ಯಾಗ ಮಾಡಿತು. ಪ್ರತಿಪಕ್ಷಗಳ ಗೈರು ಹಾಜರಿ ನಡುವೆ ನಡೆದಂತಹ ಮತದಾನದಲ್ಲಿ ಟಿವಿಕೆ ಸರ್ಕಾರ ಬಹುಮತ ಪಡೆಯುವಲ್ಲಿ ಯಶಸ್ವಿಯಾಯಿತು. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧವನ್ನು ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ತನಿಖಾ ಸಂಸ್ಥೆಯು ರಾಜಸ್ಥಾನದ ಜೈಪುರದಿಂದ 3, ಹರಿಯಾಣದ ಗುರುಗ್ರಾಮದಿಂದ 1 ಮತ್ತು ಮಹಾರಾಷ್ಟ್ರದ ನಾಸಿಕ್ನಿಂದ 1 ವ್ಯಕ್ತಿಯನ್ನು ಬಂಧಿಸಿದೆ. ಇದೇ ವೇಳೆ ದೇಶದ ವಿವಿಧ ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿರುವ ಸಿಬಿಐ ಅಧಿಕಾರಿಗಳು ಪರೀಕ್ಷಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರೀಕ್ಷಾ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಈ ಜಾಲದ ಹಿಂದಿರುವ ಇತರ ವ್ಯಕ್ತಿಗಳ ಪತ್ತೆಗಾಗಿ ತೀವ್ರ ತನಿಖೆ ನಡೆಸಲಾಗುತ್ತಿದೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಪಟ್ಟಂತಹ ಯುದ್ಧ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವಂತಹ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಜಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಮತ್ತು ಬ್ಲ್ಯಾಕ್ ರಾಕ್ ಸಿಇಒ ಲಾರಿ ಪಿಂಗ್ ಸೇರಿದಂತೆ ಮೆಟಾ, ವೀಸಾ, ಜೆಪಿ ಮೋರ್ಗಾನ್ ಮತ್ತು ಬೋಯಿಂಗ್ ಕಂಪನಿಗಳ ಹಿರಿಯ ಪ್ರತಿನಿಧಿಗಳು ನಿಯೋಗದ ಭಾಗವಾಗಿ ಇರಲಿದ್ದಾರೆ. 2017 ನಂತರ ಚೀನಾಗೆ ಟ್ರಂಪ್ ಅವರ ಮೊದಲ ಅಧಿಕೃತ ಭೇಟಿ ಇದಾಗಿದೆ. ಅಲ್ಲದೆ 2ನೇ ಅವಧಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಚೀನಾಗೆ ಅವರ ಮೊದಲ ಭೇಟಿ ಇದಾಗಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ಬೆಳಗ್ಗೆ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳುವ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಚಿಲಿ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೊ ಪೆರೆಜ್ ಮೆಕನ್ನಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಮಾರುಕಟ್ಟೆಗಳನ್ನು ವೈವಿಧ್ಯಮಯಗೊಳಿಸಲು, ಆದ್ಯತೆಯ ಸರಕುಗಳ ರಫ್ತು ಉತ್ತೇಜಿಸಲು ಹಾಗೂ ಸೇವಾ ಆರ್ಥಿಕತೆಯನ್ನು ಸುಗಮಗೊಳಿಸಲು ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ಸಂಬಂಧ ಚರ್ಚೆ ನಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಚಿಲಿ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಅಸ್ಸಾಂ ಸರ್ಕಾರ ಈ ತಿಂಗಳ 26ರಂದು ರಾಜ್ಯ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಯನ್ನು ಮಂಡಿಸಲಿದೆ. ನೂತನ ಸರ್ಕಾರದ ಮೊದಲ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಈ ಘೋಷಣೆ ಮಾಡಿದ್ದಾರೆ. ಮೇ 21ರಿಂದ 26ರವರೆಗೆ ಅಸ್ಸಾಂ ವಿಧಾನಸಭೆಯ ವಿಶೇಷ ಅಧಿವೇಶನ ನಡೆಯಲಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಧಿವೇಶನದ ಮುಕ್ತಾಯದ ದಿನದಂದು ಯುಸಿಸಿ ಮಸೂದೆಯನ್ನು ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಮಂತ ಬಿಸ್ವಾಸ ಶರ್ಮಾ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿಗಳಾದಂತಹ ಏಕನಾಥ್ ಶಿಂದೆ ಮತ್ತು ಸುನೇತ್ರಾ ಪವಾರ್ ಅವರು ಇಂದು ನಾಸಿಕ್ ತ್ರಯಂಬಕೇಶ್ವರ ಸಿಂಹಸ್ಥ ಕುಂಭಮೇಳದ ಲಾಂಛನವನ್ನು ಅನಾವರಣಗೊಳಿಸಿದರು. ಈ ಲಾಂಛನ ನಾಸಿಕ್ನ ಪ್ರಸಿದ್ಧ ತ್ರಯಂಬಕೇಶ್ವರ ದೇಗುಲದ ಪ್ರಾತಿನಿಧ್ಯವಾದ ತ್ರಿಶೂಲ ಮತ್ತು ಶಿವಲಿಂಗದ ಆಕಾರದಲ್ಲಿರುವಂತಹ ಗೋದಾವರಿ ನದಿಯನ್ನು ಚಿತ್ರಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ದೇವೇಂದ್ರ ಫಡ್ನವೀಸ್, ಈ ಲಾಂಛನ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಪ್ರದಾಯ ಮತ್ತು ರಾಷ್ಟೀಯ ಏಕೀಕರಣದ ಬಲವಾದ ಸಂದೇಶವನ್ನು ಸಾರುತ್ತದೆ ಎಂದು ಹೇಳಿದ್ದಾರೆ. ನವರಾಯ್ಪುರದ ಶಹೀದ್ ವೀರನಾರಾಯಣ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಮಳೆಯ ಕಾರಣ ಟಾಸ್ ವಿಳಂಬವಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕೇವಲ 33 ನಿಮಿಷಗಳಲ್ಲಿ ಚೈನೀಸ್ ತೈಪೆಯ ತುಂಕ್ ಸಿಯೋ ಟಾಂಗ್ ಅವರನ್ನು 21-9, 21-12 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. 16ನೇ ಸುತ್ತಿನಲ್ಲಿ ಅವರು ಡೆನ್ಮಾರ್ಕ್ನ ಅಮಾನೆ ತುಲ್ಜಾ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿಡಂಬಿ ಶ್ರೀಕಾಂತ್ ಅವರು ಸಿಂಗಾಪುರದ ಲೋಹ್ ಕೀನ್ ಯು ಅವರನ್ನು 21-14, 21-15 ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಸುತ್ತಿನಲ್ಲಿ ಅವರು ಚೈನೀಸ್ ತೈಪೆಯ ಸು ಲೀ ಯಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇನ್ನೊಂದೆಡೆ ಭಾರತದ ಆಯುಷ್ ಶೆಟ್ಟಿ ಅವರು ಜಪಾನ್ನ ಕೊಡೆ ನೊರೋಕಾ ಅವರ ವಿರುದ್ಧ ಪರಾಭವಗೊಂಡ ನಂತರ ಪಂದ್ಯದಿಂದ ನಿರ್ಗಮಿಸಿದರು. ಅಂತಾರಾಷ್ಟೀಯ ವಿಮಾನಯಾನಗಳನ್ನು ಕಡಿಮೆ ಮಾಡಲು ಏರ್ ಇಂಡಿಯಾ ನಿರ್ಧರಿಸಿದ್ದು, ಕೆಲವು ವಿದೇಶಿ ಮಾರ್ಗಗಳಲ್ಲಿ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ವಾಯುಪ್ರದೇಶದ ನಿರ್ಬಂಧಗಳು ಮತ್ತು ವಿಮಾನ ಇಂಧನ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸಿಬಿಐನಿಂದ 5 ಆರೋಪಿಗಳ ಬಂಧನ. ಚೀನಾ ಅಧ್ಯಕ್ಷರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಬೀಜಿಂಗ್ ತಲುಪಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನವದೆಹಲಿಯಲ್ಲಿ ನಾಳೆಯಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ವಿವಿಧ ಭಾರತಿ 102.9.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಪ್ರೀತಿಯ ಕೇಳುಗರೆ, ಇನ್ನೀಗ ಚಿತ್ರಗೀತೆಗಳನ್ನ ಕೇಳೋಣ. ಸೂರಪ್ಪ ಚಿತ್ರದ ಹಾಡು, ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ.

ಯಾರೇ ಕೂಗಾಡಲಿ ಚಿತ್ರದ ಗೀತೆಯನ್ನ ಸೋನು ನಿಗಮ್, ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇನ್ನೀಗ ಕೇಳಿ ಪ್ರೇಮಾಚಾರಿ ಚಿತ್ರದ ಶೀರ್ಷಿಕೆ ಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸ ಮತ ಪರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ ಸರ್ಕಾರ ಜಯ ದಾಖಲಿಸಿದೆ. ಸದನದಲ್ಲಿ ನಡೆದ ವಿಶ್ವಾಸಮತದ ವೇಳೆ ಒಟ್ಟು 144 ಶಾಸಕರು ಸರ್ಕಾರದ ಪರವಾಗಿ ಮತ ಚಲಾಯಿಸುವ ಮೂಲಕ ಬಹುಮತ ಸಾಬೀತುಪಡಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಪಕ್ಷದ ಮುಖಂಡ ಎನ್ ರಂಗಸ್ವಾಮಿ ದಾಖಲೆಯ 5ನೇ ಬಾರಿಗೆ ಪುದುಚೇರಿ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಸಭೆಯಲ್ಲಿ ನಡೆದ ಸಮಾರಂಭದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೆ ಕೈಲಾಶನಾಥನ್ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಹರಿಯಾಣ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿಯ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಜನರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಿಜೆಪಿ ಎನ್ಡಿಎ ಸರ್ಕಾರ ಜಾರಿಗೆ ತಂದಿರುವಂತಹ ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತದ ನೀತಿಗಳಲ್ಲಿ ಜನರು ತಮ್ಮ ಅಚಲ ನಂಬಿಕೆಯನ್ನು ಇಟ್ಟಿದ್ದಾರೆ ಎಂಬುದನ್ನು ಈ ಗೆಲುವು ಮತ್ತೊಮ್ಮೆ ಸಾಬೀತುಪಡಿಸಿದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರವು ಆಲೂಗಡ್ಡೆ, ಈರುಳ್ಳಿ, ಹಣ್ಣುಗಳು, ತರಕಾರಿಗಳು, ಎಣ್ಣೆಕಾಳುಗಳು, ಆಹಾರ ಧಾನ್ಯಗಳು, ಪ್ರಾಣಿ ಉತ್ಪನ್ನ ಮತ್ತು ಇತರ ಅಗತ್ಯ ವಸ್ತುಗಳ ಅಂತಾರಾಜ್ಯ ಚಲನೆಯ ಮೇಲಿದ್ದ ಎಲ್ಲಾ ನಿರ್ಬಂಧಗಳನ್ನು ತೆರವುಗೊಳಿಸಿದೆ. ಡಿಜಿಟಲ್ ಇಂಡಿಯಾ ಅಭಿಯಾನದಡಿ ಸಾರ್ವಜನಿಕ ಸೇವೆಗಳನ್ನು ಸರಳಗೊಳಿಸುವಲ್ಲಿ ಕರ್ನಾಟಕ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ. ಡಿಜಿಲಾಕರ್ ಏಕೀಕರಣ ಮತ್ತು ಅನುಷ್ಠಾನದಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪ್ರಶಸ್ತಿ ಲಭಿಸಿದೆ. ಮೇ 11ರಂದು ನವದೆಹಲಿ ನಡೆದಂತಹ ರಾಷ್ಟೀಯ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಈ ಗೌರವ ನೀಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾತಿ ಪ್ರಮಾಣವನ್ನು ಕೂಡಲೇ ಹೆಚ್ಚಿಸುವಂತೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೀಸಲಾತಿ ಹೆಚ್ಚಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆದಿರುವಂತಹ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನಮಸ್ಕಾರ, ಟ್ಯೂನ್ ಮಾಡಿದಿರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಮತ್ತೊಮ್ಮೆ ಕೇಳಿ, 8:02. ಕಾರ್ಯಕ್ರಮ ಮಧುರ ಆಲಾಪ. ಮಧುರ ಆಲಾಪ ಕಾರ್ಯಕ್ರಮದ ಮೊದಲ ಹಾಡು ಮಸಣದ ಹೂವು ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಸುರೇಮ್ ಎಕ್ಕುಂಡಿಯವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ. ಅಂದ ಹಾಗೆ ಕೇಳುಗರೆ, ಮಧುರ ಆಲಾಪ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಭಕ್ತಿಗೀತೆಗಳು ಹಾಗೂ ಹಿಂದಿ ಚಿತ್ರಗೀತೆಗಳ ಜೊತೆಗೆ ಗಜಲ್ಗಳನ್ನು ಸಹ ಕೇಳಬಹುದು.

ಇದೀಗ ಹಿಂದಿ ಚಿತ್ರಗೀತೆಯೊಂದನ್ನು ಕೇಳೋಣ. ತಾಜ್ಮಹಲ್ ಚಿತ್ರದಿಂದ ಗಾಯಕರು ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್. ಈ ಒಂದು ಹಾಡು ಪ್ರೇಮದ ಶಾಶ್ವತ ಸಮರ್ಪಣೆ ಮತ್ತು ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಅದರ ಮಧುರ ದಾಟಿ ಪ್ರಾಮಾಣಿಕತೆ, ನಂಬಿಕೆ ಮತ್ತು ಭಾವನಾತ್ಮಕ ಆಳವನ್ನು ವ್ಯಕ್ತಪಡಿಸುತ್ತೆ.

ಮಧುರ ಆಲಾಪ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು, ಹಿಂದಿ ಚಿತ್ರಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಗಜಲ್, ಭಕ್ತಿಗೀತೆಗಳು ಎಲ್ಲವನ್ನ ಕೇಳಬಹುದು. ಇನ್ನೀಗ ಭಾವಗೀತೆಯನ್ನ ಕೇಳಿ. ಮೈಸೂರು ನಂದಸ್ವಾಮಿಯವರ ಧ್ವನಿಯಲ್ಲಿ ಹೆಚ್ ಎಸ್ ವೆಂಕಟೇಶ ಮೂರ್ತಿಗಳ ರಚನೆ.

ಇದುವರೆಗೆ ಮಧುರ ಆಲಾಪ ಕಾರ್ಯಕ್ರಮ ಕೇಳಿದ್ರಿ. ಪ್ರೀತಿಯ ಕೇಳುಗ್ರೆ, ಇಂದು ರಾತ್ರಿ 9:15 ಹಿಂದಿ ಮಧುರ ಚಿತ್ರಗೀತೆಗಳನ್ನ ಕೇಳಬಹುದು. 10:02 ಪ್ರೇಮ ನಿನಾದ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:00 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಇನ್ನೀಗ ಆರಾಧನಾ ಚಿತ್ರದ ಹಾಡು. ಗೀತರಚನೆ ಆನಂದ್ ಬಕ್ಷಿ, ಸಂಗೀತ ಎಸ್ ಟಿ ಬರ್ಮನ್, ಗಾಯಕರು ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್. ಕೇಳುಗರೆ, ಈ ಹಾಡು ಪ್ರೀತಿಯಿಂದ ರೂಪಾಂತರಗೊಳ್ಳುವ ಮನಸ್ಸಿನ ಮುಗ್ಧತೆಯನ್ನು ಚಿತ್ರಿಸುತ್ತೆ. ಒಂದು ರೀತಿಯ ಭಾವನಾತ್ಮಕವಾದ ಜಾಗೃತಿ ಮತ್ತು ಸಹಚರ್ಯದ ಅನುಭವವನ್ನು ವ್ಯಕ್ತಪಡಿಸುತ್ತೆ.

ಕಭಿ ಕಭಿ ಚಿತ್ರದ ಶೀರ್ಷಿಕೆ ಗೀತೆಯನ್ನ ಮುಖೇಶ್ ಅವರ ಧ್ವನಿಯಲ್ಲಿ ಇದುವರೆಗೆ ಕೇಳಿದ್ರಿ. ಮುಂದಿನ ಹಾಡು ಗೈಡ್ ಚಿತ್ರದ್ದು, ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿದೆ. ಸಾಹಿತ್ಯವನ್ನ ಬರೆದಿದ್ದಾರೆ ಶೈಲೇಂದ್ರ, ಸಂಗೀತ ಎಸ್ ಡಿ ಬರ್ಮನ್.

ಇದುವರೆಗೆ ಕಿನಾರಾ ಚಿತ್ರದ ಹಾಡನ್ನ ಕೇಳಿದ್ರಿ. ರಚನೆ ಗುಲ್ಜಾರ್ ಅವರದು, ಸಂಗೀತ ಆರ್ ಡಿ ಬರ್ಮನ್, ಹಾಡಿದ್ರು ಭೂಪೇಂದ್ರ ಸಿಂಗ್ ಮತ್ತು ಲತಾ ಮಂಗೇಶ್ಕರ್. ಕೆಳಗುರೆ, ಈ ಹಾಡು ವ್ಯಕ್ತಿತ್ವ ಮತ್ತು ಬದುಕಿನ ಅಸ್ಥಿರತೆಯನ್ನ ಪ್ರತಿಬಿಂಬಿಸುವಂಥದ್ದು. ಇದರ ಮಧುರ ದಾಟಿಯಲ್ಲಿ ಆತ್ಮಾವಲೋಕನ ಅಡಕವಾಗಿದೆ ಅಂತಾನೆ ಹೇಳ್ಬೋದು.

ಇದುವರೆಗೆ ಹೊಮ್ರಾಜ್ ಚಿತ್ರದ ಗೀತೆಯನ್ನ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತರಚನೆ ಸಾಹಿರ್ ಅವರದು, ಸಂಗೀತ ರವಿ.

ಈ ಒಂದು ಮಧುರವಾದ ಗೀತೆಯೊಂದಿಗೆ ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಅನೇಕ ಕೇಳುಗರು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳನ್ನು ಮೆಚ್ಚಿ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಪ್ರತಿಕ್ರಿಯೆಗೆ ಧನ್ಯವಾದಗಳು ಕೇಳುಗರೆ. ಸಮಯ 10 ಗಂಟೆ ಆಗ್ತಾ ಇದೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ. 10:02 ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರೇಮ ನಿನಾದ. ಟ್ಯೂನ್ ಮಾಡಿಯೇ ಇರಿ. ಇದು 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಾಜಿ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರ ಜನ್ಮ ವಾರ್ಷಿಕೋತ್ಸವದಂದು ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಫಕ್ರುದ್ದೀನ್ ಅಲಿ ಅಹಮದ್ ಅವರು ದೇಶದ 5ನೇ ರಾಷ್ಟ್ರಪತಿಯಾಗಿದ್ದರು. ಅವರು ಅಧಿಕಾರದಲ್ಲಿದ್ದಾಗ ನಿಧನರಾದ ಮೊದಲ ರಾಷ್ಟ್ರಪತಿಯಾಗಿದ್ದರು. ನವದೆಹಲಿಯಲ್ಲಿ ಇಂದು 16ನೇ ಪಿಂಚಣಿ ಅದಾಲತ್ನ್ನು ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಇಲಾಖೆಯ ರಾಜ್ಯ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಈ ಅದಾಲತ್ಗಳು ಪಿಂಚಣಿ ಸಂಬಂಧಿತ ಸಮಸ್ಯೆಗಳಿಗೆ ಸ್ಥಳದಲ್ಲೇ ನಿರ್ಣಾಯಕ ಪರಿಹಾರವನ್ನು ನೀಡುವ ಗುರಿಯನ್ನು ಹೊಂದಿವೆ ಎಂದು ಪಿಂಚಣಿ ಖಾತೆಯ ರಾಜ್ಯ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಂದು 6% ಏರಿಕೆಯನ್ನು ಕಂಡಿವೆ. ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನಕ್ಕೆ 10 ಗ್ರಾಂಗೆ 1,62,597 ರೂಪಾಯಿಗಳಲ್ಲಿ ಸುಮಾರು 6% ಹೆಚ್ಚಾಗಿ ವಹಿವಾಟು ನಡೆಸುತ್ತಿದೆ. ಬೆಳ್ಳಿ ಪ್ರತಿ ಕಿಲೋಗ್ರಾಂಗೆ 2,96,821 ರೂಪಾಯಿಗಳಲ್ಲಿ ವಹಿವಾಟು ನಡೆಸಿತು. ನವದೆಹಲಿಯಲ್ಲಿ ನಾಳೆಯಿಂದ ಆರಂಭವಾಗುವಂತಹ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲು ಇರಾನ್, ಕಜಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ದೇಶಗಳ ಹಿರಿಯ ಅಧಿಕಾರಿಗಳು ನವದೆಹಲಿಗೆ ಆಗಮಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ. ಮೇ 16ರಿಂದ ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭ ಮಾಡಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ದಿ ಸಚಿವರೂ ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಯೋಗ ದಿನ ಆಚರಣೆ ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಜೂನ್ 21

ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕಳೆದ 3 ವರ್ಷಗಳಿಂದ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರೂ ಆಗಿರುವಂತಹ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವಂತಹ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಕಾರ್ಯಕ್ರಮ ಪ್ರೇಮ ನಿನಾದ. ಕೆಳಗ್ರೆ ಇವತ್ತು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಕುರಿತಾಗಿ ಮಾತಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗಣ. ಈಗ ಪ್ರಸಾರವಾಗುವಂತಹ ಕಾರ್ಯಕ್ರಮದ ಮೊದಲ ಹಾಡಿಗೂ ಇವತ್ತು ನಾವು ಮಾತನಾಡುವ ವಿಷಯಕ್ಕೂ ಸಂಬಂಧ ಇದೆ. ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ? ಕುತೂಹಲ ಹಾಗೆ ಇರಲಿ, ಕಾರ್ಯಕ್ರಮ ಅಂತೂ ಕೇಳ್ತಾನೆ ಇರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ.

ನ್ಯಾಯವೇ ದೇವರು ಚಿತ್ರದ ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತೊಮ್ಮೆ ಕೇಳಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇವತ್ತು ನಾವು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂತಹ ವಿಷಯಕ್ಕೂ ಈ ಹಾಡಿಗೂ ಸಂಬಂಧ ಇದೆ ಅಂತ ಹೇಳಿದ್ದೆ ಅಲ್ವಾ. ಈ ಹಾಡಲ್ಲಿ ಒಂದು ಸಾಲು ಬರುತ್ತೆ, ಕೇಳಿಸ್ಕೊಂಡ್ರ?

ಹಾ, ಇವತ್ತು ನಾವು ಮಾತನಾಡ್ತಿರುವಂತಹ ವಿಷಯ ಪ್ರೇಮ ಸಾಕ್ಷಿ ಅನ್ನೋ ವಿಚಾರ. ಹೌದು ಕೇಳಿದ್ರೆ, ಪ್ರೇಮ ಅಂದ್ರೆ ಕೇವಲ ಐ ಲವ್ ಯು ಅನ್ನೋ ಮೂರು ಪದಗಳಲ್ಲ. ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರಿಗಾಗಿ ಕಾಣುವಂತಹ ಕಾಳಜಿ, ಭರವಸೆ, ಒಬ್ಬರ ಮೇಲೆ ಒಬ್ಬರು ಆಣೆ ಇಟ್ಟು ಜೊತೆಯಾಗಿ ಸಾಕ್ತೀವಿ ಅನ್ನೋ ನಂಬಿಕೆಯ ಆಸರೆ ಅಲ್ವಾ? ಹಾಗಾದ್ರೆ ಇವತ್ತು ನಾವು ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಸಾಕ್ಷಿ ಅನ್ನೋ ವಿಚಾರವಾಗಿ ಮಾತಾಡೋಣ. ಪರಸ್ಪರ ಪ್ರೇಮಿಗಳು ನನ್ನ ಪ್ರೀತಿಗೆ ದೇವರೇ ಸಾಕ್ಷಿ ಅಂತಾರೆ, ಇನ್ನ ಕೆಲವರು ಹರಿಯೋ ನದಿ ಸಾಕ್ಷಿ ಅಂತಾರೆ, ಹೀಗೆ ಅನೇಕ ಸಾಕ್ಷಿಗಳನ್ನ ಹೇಳ್ತಾ ಹೋಗ್ತಾರೆ. ಪ್ರೇಮಕ್ಕೆ ಸಾಕ್ಷಿಯ ಅವಶ್ಯಕತೆ ಇದೆಯಾ, ಅಥವಾ ಪ್ರೇಮ ಸಾಕ್ಷಿ ಅಂದ್ರೆ ಹೇಗಿರುತ್ತೆ ಏನು, ಎಲ್ಲದರ ಬಗ್ಗೆ ಮಾತಾಡ್ತಾ ಹಾಡುಗಳನ್ನ ಕೇಳ್ತಾ ಸಾಗೋಣ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನೀವು ಸಹ ಮೆಸೇಜ್ ಮಾಡಬಹುದು. 9483091209 ಈ ಸಂಖ್ಯೆಗೆ ಕಾಲ್ ಮಾಡಿ ಅಭಿಪ್ರಾಯವನ್ನು ತಿಳಿಸ್ತೀನಿ ಅನ್ನೋದಾದ್ರೆ 0802226257 ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ಪ್ರೇಮ ಸಾಕ್ಷಿ.

0: ಹೌದು, ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ಒಬ್ರು ಕಾಲಲ್ಲಿ ಇದ್ದಾರೆ ಮಾತನಾಡೋಕೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ಕಾರ ಮೇಡಮ್,
0: ಹೇಳಿ ನಿಮ್ಮ ಹೆಸರು.
1: ಮೇಡಮ್, ನನ್ನ ಹೆಸರು ಚಂದ್ರು ಅಂತ, ಬೆಂಗಳೂರಲ್ಲಿ ಜೀವನ್ ಭೀಮನಗರ.
0: ಜೀವನ್ ಭೀಮನಗರಿಂದ
1: ಇದು ಬೆಂಗಳೂರು ಮೇಡಮ್.
0: ಓಕೆ, ಆಯ್ತು. ಈಗ ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ಏನ್ ಮಾತಾಡ್ತೀರಾ? ಸಾಕ್ಷಿ ಅಂತೆಲ್ಲ ಪ್ರೇಮಿಗಳು ಇಟ್ಕೊಂಡು ಆಣೆ ಎಲ್ಲವನ್ನ ಇಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಬೇಕಾ ಬೇಡ್ವಾ ಎಲ್ಲದ್ರ ಬಗ್ಗೆ ಮಾತಾಡಿ
1: ಮೇಡಮ್. ಇವಾಗ ಪ್ರೇಮದಲ್ಲಿ ನೀವ್ ಹೇಳದಂಗೆ ತುಂಬಾ ಈಗ ತಪ್ಪುಗಳು ನಡೀತಾವೆ. ಇಲ್ಲ, ನಾವು ಈ ತಪ್ಪು ಮಾಡಿಲ್ಲ, ನಮ್ ತಂದೆ ಮೇಲೆ ಆಣೆ ಅಥವಾ ತಾಯಿ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ನಮ್ಮ ತಾಯಿ ಸಾಕ್ಷಿ ಅಂತ ಏನೇನೋ ಹೇಳ್ತಾರೆ.
0: ಹೌದು,
1: ಇವತ್ತು ನೀವು ನನಗೆ 4 ಗಂಟೆಗೆ ಭೇಟಿ ಮಾಡೋಣ ನಿಮ್ ಬಾ ಅಂತ ಕರೆದಾಗ, ಒಂದ್ ಕಡೆ ಎಲ್ಲೋ ಟೀ ಶಾಪ್ ಅಲ್ಲೋ ಹಿಂಗೆಲ್ಲ ಭೇಟಿ ಮಾಡಿದಾಗ ಅವ್ರು ಬಂದಿರಲ್ಲ, ನಾಳೆ ಅವ್ರು ಬಂದಾಗ ಇಲ್ಲ ನಮ್ ತಾಯಿ ಸಾಕ್ಷಿ ಆಗಲು ನನಗೆ ಏನೋ ಕೆಲಸ ಇತ್ತು ಅಂತ ಸುಮ್ಮನೆ ಅವ್ರವ್ರ ಮೇಲೆ ಆಣೆ ಮಾಡೋದು, ಸಾಕ್ಷಿ ಇಡೋದು.
0: ಅಂದ್ರೆ ಸುಳ್ಳು ಆಣೆಗಳನ್ನ, ಸುಳ್ಳು ಭರವಸೆಗಳನ್ನ, ಸುಳ್ಳು ಸಾಕ್ಷಿಗಳನ್ನ ಹೇಳ್ಬಾರ್ದು.
1: ತಪ್ಪು ಮಾಡಿ ನಾವು ತಪ್ಪು ಮಾಡ್ಬಿಟ್ಟು ಆಣೆಗಳು ಮಾಡೋದು ತಪ್ಪು, ಅಥವಾ ಸಾಕ್ಷಿ ಇಟ್ಟೋದು ತಪ್ಪು.
0: ಅಂತೂ ನೀವ್ ಹೇಳ್ತಿರೋದು ಸುಳ್ಳು ಸಾಕ್ಷಿ, ಸುಳ್ಳು ಭರವಸೆ, ಸುಳ್ಳು ಆಣೆಗಳನ್ನ ಯಾರು ನೀಡಬಾರ್ದು, ಪ್ರೇಮದಲ್ಲಿ ಸತ್ಯ ಪ್ರಾಮಾಣಿಕತೆ ಇರಬೇಕು ಅಂತ ಹೇಳ್ತಾ ಇದ್ದೀರ. ಧನ್ಯವಾದಗಳು ನೀವು ಕರೆ ಮಾಡಿ ನಿಮ್ಮ ವಿಷಯವನ್ನ ತಿಳಿಸಿದ್ದಕ್ಕೆ.
1: ಥ್ಯಾಂಕ್ ಯು.

0: ನಾವಿವತ್ತು ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಅನೇಕರು ಆಕಾಶ ಸಾಕ್ಷಿ ಅಂತಾರೆ, ಈ ಭೂಮಿ ಸಾಕ್ಷಿ ಅಂತಾರೆ, ಅಷ್ಟೇ ಯಾಕೆ ಅಗ್ನಿ ಸಾಕ್ಷಿ ಅಂತನೂ ಒಂದು ಪದವನ್ನು ನೀವು ಕೇಳಿರ್ತೀರ. ದಾಂಪತ್ಯ ಜೀವನಕ್ಕೆ ಕಾಲಿಡುವಾಗ ಅಗ್ನಿ ಸಾಕ್ಷಿಯಾಗಿ ನಿನ್ನ ಜೊತೆ ನಾನಿರ್ತೀನಿ ಅಂತನೂ ಭರವಸೆಯನ್ನು ನೀಡ್ತಾರೆ. ಅಂತೂ ಈ ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವರು ಏನು ಹೇಳ್ತಾರೆ ಕೇಳೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಿ?
1: ರೋಹಿತ್, ದಾಸನಪುರದಿಂದ ಮೇಡಮ್.
0: ರೋಹಿತ್ ಅವರೇ, ವಿಷಯ ಇಷ್ಟ ಆಯ್ತಾ?
1: ವಿಷಯ ಇಷ್ಟ ಆಯ್ತು ಮೇಡಮ್.
0: ಓಕೆ. ಈಗ ಅನೇಕರು ಸಾಕ್ಷಿಗಳನ್ನ ಇಡ್ತಾರೆ, ನನ್ನ ಪ್ರೀತಿಗೆ ಇದೇ ಸಾಕ್ಷಿ, ನಾನು ನಿನ್ ಕೈ ಬಿಡೋದಿಲ್ಲ, ನಿನ್ ಜೊತೆಯಾಗಿ ಇರ್ತೀನಿ ಅಂತ ಹೇಳಿ.
1: ಮೇಡಮ್, ನಾನು ಹೇಳೋದೇನಂದ್ರೆ, ಪರಸ್ಪರ ವಿಶ್ವಾಸ, ನಂಬಿಕೆ, ಅತಿಯಾದ ಆತ್ಮೀಯತೆ ಇದ್ರೆ ಯಾವುದೇ ಸಾಕ್ಷಿ ಅಗತ್ಯ ಇರ್ಲಿಲ್ಲ ಮೇಡಮ್.
0: ಹೌದು,
1: ಮನಸ್ಸಾಕ್ಷಿ ಬಂದಿದ್ರೆ ಸಾಕು.
0: ಹೌದಲ್ವಾ, ಮನಸ್ಸಾಕ್ಷಿ ಅನ್ನೋದು ಬಹಳ ಮುಖ್ಯ ಅಂತೀರಾ?
1: ಹೌದು ಮೇಡಮ್, ಮನಸ್ಸಾಕ್ಷಿ ಬಂದಿದ್ಬಿಟ್ರೆ ಆಕಾಶ ಸಾಕ್ಷಿ, ಭೂಮಿ ಸಾಕ್ಷಿ, ಗಾಳಿ ಸಾಕ್ಷಿ,
0: ಕಾವೇರಿ ಸಾಕ್ಷಿ, ಹೀಗೆಲ್ಲ ಇರುತ್ತೆ ಅಲ್ವಾ?
1: ಹೌದು, ಬೇಡ, ಅದೆಲ್ಲ ಬೇಡ. ಮನಸ್ಸಾಕ್ಷಿ ಇದ್ದು ಒಬ್ಬರನ್ನೊಬ್ರು ಪರಸ್ಪರ
0: ನಂಬಿಕೆ ವಿಶ್ವಾಸದಿಂದ ಮುನ್ನಡೆದ್ರೆ
1: ವಿಶ್ವಾಸ,
0: ಬೇರೆ ಯಾವ ಸಾಕ್ಷಿಯ ಅಗತ್ಯ ಇಲ್ಲ ಅಂತ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ರೋಹಿತ್ ಅವ್ರೆ, ಧನ್ಯವಾದ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ.
1: ಧನ್ಯವಾದ.
0: ಈಗ ಒಂದು ಗೀತೆಯನ್ನ ಕೇಳೋಣ.
1: ಓಕೆ.

ಹೌದು, ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೇಳಿದ್ರೆ ಕೆಲವೊಮ್ಮೆ ಮೌನ ಸಹ ಸಾಕ್ಷಿಯಾಗಿಯೇ ಉಳಿದು ಬಿಡುತ್ತೆ. ಒಂದು ಹಳೆಯ ಫೋಟೋ, ಒಂದು ಉಳಿದುಕೊಂಡಿರುವಂತಹ ಮೆಸೇಜ್ ಅಥವಾ ಜೊತೆಯಾಗಿ ಸಾಗಿದ ಸ್ಥಳ, ಇವೆಲ್ಲವೂ ಪ್ರೀತಿಯ ನೆನಪುಗಳಾಗಿ ಸಾಕ್ಷಿಗಳಾಗಿ ಉಳಿಯತ್ವೆ. ಏನಂತೀರಾ?

ಪ್ರೊಫೆಸರ್ ಚಿತ್ರದ ಹಾಡನ್ನ ಲತಾ ಹಂಸಲೇಖ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಇದು ಪ್ರೇಮ ನಿನಾದ. ಹನುಮಂತನಗರ ಬೆಂಗಳೂರಿನಿಂದ ಪದ್ಮನಾಭ ಅನ್ನೋರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರೇಮಕ್ಕೆ ನದಿಯಾಗಲಿ ಮರವಾಗಲಿ ಭೂಮಿಯಾಗಲಿ ಸಾಕ್ಷಿಯಾಗೋದಿಲ್ಲ, ನಮ್ಮ ನಡವಳಿಕೆಯೇ ಸಾಕ್ಷಿ ಆಗತ್ತೆ ಅಂತ ಹೇಳಿ. ಪ್ರೇಮಿಯನ್ನ ಕಂಡಾಗ ನಮ್ಮ ಕಣ್ಣಲ್ಲಿ ಕಾಣುವ ಆನಂದ, ಕಾಣದಿದ್ದಾಗ ಒಂದು ರೀತಿಯ ಚಡಪಡಿಕೆ, ಇವೆಲ್ಲವೂ ಸಾಕ್ಷಿಯಾಗಿ ಇರುತ್ತೆ. ಬೇರೆ ಯಾವ ಸಾಕ್ಷಿಯ ಬೇಕಿಲ್ಲ, ಯಾವ ಸಾಕ್ಷಿಯು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಅನೇಕರು ಮೆಸೇಜ್ ಮಾಡಿ ನಿಮ್ಮ ಅಭಿಮಾನವನ್ನು ತಿಳಿಸ್ತಾ ಇದ್ದೀರಿ. ಉಮೇಶ್ ಸಂಕೇಶ್ವರ ಪ್ರೇಮ ಸಾಕ್ಷಿ ಒಳ್ಳೆಯ ವಿಷಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತಲೂ ಸಂದೇಶ ಕಳಿಸ್ತಾ ಇದ್ದೀರಿ. ಕೇಳಿದ್ರೆ ನೀವು ಇವತ್ತು ಕಾರ್ಯಕ್ರಮ ಕೇಳ್ತಾ ಈ ಪ್ರೇಮ ಸಾಕ್ಷಿ ಅಥವಾ ಅಗ್ನಿ ಸಾಕ್ಷಿ, ಮನಸ್ಸಾಕ್ಷಿ, ಹೀಗೆಲ್ಲ ಸಾಕ್ಷಿಗಳಿರುತ್ತಲ್ವ ಪ್ರೇಮಕ್ಕೆ, ಈ ಕುರಿತಾದ ಮಾತುಗಳನ್ನು, ಈ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ನೀವು ಮೆಸೇಜ್ ಮೂಲಕ ತಿಳಿಸ್ಬೋದು. 9483091092 ಹಾಗೆ ಕರೆ ಮಾಡಿ ಮಾತನಾಡ್ತೀನಿ ಅನ್ನೋದಾದರೆ 0802226257 0802226257 ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡ್ಬೋದು. ವಿಷಯ ಪ್ರೇಮ ಸಾಕ್ಷಿ.

ಈ ಸಾಕ್ಷಿ ಅನ್ನೋದು ಪ್ರೇಮದಲ್ಲಿ ಎಷ್ಟು ಇರಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಕೇಳ್ತಾ ಇದ್ವಿ. ವಿಷಯ ಇಷ್ಟ ಆಯಿತು. ಪ್ರೀತಿಗೆ ಆ ದೇವರೇ ಸಾಕ್ಷಿ, ಕಾವೇರಿ ಸಾಕ್ಷಿ, ಸೂರ್ಯ ಸಾಕ್ಷಿ ಅಂತೆಲ್ಲ ಸಾಕ್ಷಿಗಳನ್ನು ಇಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸಾಕ್ಷಿ ಒಂದಿದ್ರೆ ಸಾಕು ಅನ್ನೋದು ನನ್ನ ಅನಿಸಿಕೆ ಅಂಥೇಳಿ ಅಶೋಕ್ ಗೋಕಾವಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಸಾಕ್ಷಿ ಬೇಕಾ ಅನ್ನೋದು ವಿಷಯವಾಗಿದೆ. ಪರಸ್ಪರ ಇಬ್ಬರಲ್ಲಿ ನಿಜವಾದ ಪ್ರೀತಿ ಪ್ರಾಮಾಣಿಕವಾಗಿ ಹುಟ್ಟಿದ್ರೆ ಸಾಕ್ಷಿ ಬೇಕಾಗಿಲ್ಲ. ತಂದೆ ತಾಯಿ ಬಂಧು ಬಳಗದವರು ಗುರು ಹಿರಿಯರ ದೇವಾನುದೇವತೆಗಳ ಅನುಗ್ರಹ ಆಶೀರ್ವಾದಗಳೊಂದಿಗೆ ಮದುವೆ ಆದಾಗ ಯಾವ ಸಾಕ್ಷಿಯ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಪಿ ಇಂದುಮತಿ, ಮತ್ತೊಮ್ಮೆ ಕೇಳಿ, ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕರು ಮೆಸೇಜ್ ಮಾಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಾರೆ, ನಮ್ಮ ಪ್ರೇಮಕ್ಕೆ ಗುರು ಹಿರಿಯರೇ ಸಾಕ್ಷಿ ಅಂತ ಹೇಳಿ, ನಿಜವಾದ ಪ್ರೇಮಕ್ಕೆ ಸಾಕ್ಷಿ ಬೇಕಾಗಿಲ್ಲ. ಪರಸ್ಪರ ಕಷ್ಟ ಸುಖಗಳ ಸಮಯದಲ್ಲಿ ಒಬ್ಬರಿಗೊಬ್ಬರು ಮಾನಸಿಕವಾಗಿ ಧೈರ್ಯವನ್ನು ಹೇಳ್ತಾ ಜೊತೆಯಾಗಿ ಇರಬೇಕು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಪ್ರೀತಿ ಪ್ರೇಮ ಮಾಡೋ ಹುಡುಗರೆ ಆಗಿರಲಿ ಹುಡುಗಿರೇ ಆಗಿರಲಿ ಆಣೆ ಪ್ರಮಾಣ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಹೀಗೆ ಅನೇಕರು ಮೆಸೇಜ್ ಮಾಡಿದಿರಿ. ಈಗ ಮತ್ತೊಂದು ಹಾಡನ್ನು ಕೇಳಿ, ನಂತರ ಮಾತು.

ಮೀರಾ ಶ್ರೀನಿವಾಸ್ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪ್ರೇಮಕ್ಕೆ ಸಾಕ್ಷಿ ಯಾರು ಯಾಕೆ, ಒಂದು ಕಥೆಯನ್ನು ನೆನಪು ಮಾಡ್ಕೊಳ್ಳೋದಾದ್ರೆ, ಅಂದರೆ ಶಕುಂತಲಾ ಮತ್ತು ದುಷ್ಯಂತನ ಕಥೆಯನ್ನು ನೆನಪು ಮಾಡಿಕೊಂಡ್ರೆ ಅವರಿಬ್ಬರು ಪ್ರೀತಿಯನ್ನು ಮಾಡ್ತಾರೆ, ಪ್ರೀತಿಗೆ ಸಾಕ್ಷಿಯಾಗಿ ಒಂದು ಉಂಗುರವನ್ನು ನೀಡಲಾಗಿರುತ್ತೆ. ಆದರೆ ಆ ಉಂಗುರವನ್ನು ಕಳೆದುಕೊಂಡಂತಹ ಶಕುಂತಲಾ ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಲ್ವಾ ಅಂತ ಹೇಳಿ ಇವರು ಒಂದು ಸುಮಧುರವಾದ ಏನಂತ ಹೇಳ್ಬೋದು ಪ್ರೇಮ ಕಥೆ ಅದೊಂದು, ಅದನ್ನು ಕಾಳಿದಾಸನ ಪ್ರೇಮ ಕಾವ್ಯವನ್ನು ನೆನಪಿಸಿಕೊಂಡಿದ್ದಾರೆ ಮೀರಾ ಶ್ರೀನಿವಾಸ್ ಅವರು. ಧನ್ಯವಾದಗಳು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಮೆಸೇಜ್ ಮಾಡಿದ್ದಾರೆ, ಪ್ರೇಮಿಗಳಿಗೆ ಮನಸ್ಸಾಕ್ಷಿ ಅಥವಾ ಆತ್ಮಸಾಕ್ಷಿಯೇ ಮುಖ್ಯ ಆಗಿರುತ್ತೆ, ಯಾಕಂದರೆ ಪ್ರೇಮಿಗಳ ಮಧುರಕ್ಷಣ ಬೆಸುಗೆಗೆ ಈ ಒಂದು ಸಾಕ್ಷಿ ಸೂಕ್ತವಾದದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಹಾಡನ್ನು ಕೇಳೋಣ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಸಾಕ್ಷಿ ಅನ್ನೋ ವಿಷಯದ ಬಗ್ಗೆ ಮಾತನಾಡಿದ್ವಿ. ಅನೇಕರು ಸಂದೇಶ ಕಳಿಸಿದ್ರಿ, ಮತ್ತೆ ಕೆಲವರು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರಿ. ಎಲ್ಲರಿಗೂ ಧನ್ಯವಾದಗಳು.

0: ಇದಾಗಿತ್ತು ಪ್ರೇಮ ನಿನಾದ ಕಾರ್ಯಕ್ರಮ. ನಾನು ಕೆಎನ್ ಅನುಪಮ. ಸಮಯ 11 ಗಂಟೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ. ಇದೇ ರೀತಿ ಹತ್ತಿಗೆ ಕ್ವಿಂಟಾಲ್ಗೆ 557 ರೂಪಾಯಿ ಹಾಗೂ ಎಳ್ಳಿಗೆ ಕ್ವಿಂಟಾಲ್ಗೆ 500 ರೂಪಾಯಿಗಳ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂದು ಬೀಜಿಂಗ್ಗೆ ತಲುಪಿದ್ದಾರೆ. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ಇಂದು ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ನಾಳೆಯಿಂದ ಪ್ರಾರಂಭವಾಗುವ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲು ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಮತ್ತು ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್

50 ಅಂಕಗಳಷ್ಟು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,609 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚಕ ನಿಫ್ಟಿ 33 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,413 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.70 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.